0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣುಧ್ವನಿ 90.4 FM. ನಮ್ಮ ಇಂದಿನ ಪ್ರಸಾರದಲ್ಲಿ ಪ್ರೀತಿಯ ಸ್ವಾಗತ. ನಮ್ಮ ಕನಸುಗಳ ಕುರಿತು ಜನರಿಗೆ ವಿವರಿಸುತ್ತಾ ಕೂಡುವ ಬದಲು ನನಸಾಗಿಸುವತ್ತ ನಮ್ಮ ಗಮನವಿರಲಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 19 ಆಗಸ್ಟ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಕೆಎಲ್ಇ ಔಷಧಿ ಜ್ಞಾನ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ. ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದಲ್ಲಿ ಏಳಯ್ಯ ನರಸಿಂಹ ಏಳು ನರಹರಿಯೇ ಏಳಯ್ಯ ಬೆಳಕಾಯಿತು

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಶ್ರೀಕೃಷ್ಣನ ಚರಣ ಕಮಲ ಭಜಿಸು ಮನವೇನಿ, ಅವಿನಾಶಿ ಶ್ಯಾಮನ ಪದ ಕಮಲ ಭಜಿಸುನಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನಿಮ್ಮ ವೇಣುಧ್ವನಿಯಲ್ಲಿ ಕಾರ್ಯಕ್ರಮದ ಮುಂದಿನ ಗೀತೆ ನೀಲಿ ಗಗನವು ನಗುವ ಬೀರಿದೆ ನಿನ್ನ ಬರುವಿಕೆಯಿಂದ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಜಯ ಜಯ ಲಕ್ಷ್ಮೀ ನರಸಿಂಹ, ಜಯ ಹರೇ ಲಕ್ಷ್ಮೀ ನರಸಿಂಹ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣು ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ನರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ದೇಹ ಇರೋ ತಕ ಸುಖ ಇರ್ತದ, ದೇಹ ಇರೋ ತಕ ದುಃಖ ಇರ್ತದ. ಮನಸ್ಸ ಇರೋ ತಕ ಸುಖಾನುಭವ ದುಃಖಾನುಭವ ಇವೆಲ್ಲ ಇರೋದೇ. ಯಾರೇ ಇರಲಿ, ಯಾರಿದ್ದರೂ ಸರಿ, ಭೂಮಂಡಲಕ್ಕೆ ಯಾರು ಬರ್ತಾರೆ, ಸ್ವಲ್ಪ ಸೌಖ್ಯ ಸ್ವಲ್ಪ ದುಃಖ ಎರಡನ್ನೂ ಅನುಭವಿಸಬೇಕಾಗ್ತದೆ. ಯಾರು ಅನುಭವಿಸಿಲ್ಲ ಹೇಳಿ? ಯಾರು ಬೇಕಾದವರು ಬರಲಿ ಭೂಮಂಡಲಕ್ಕೆ, ಸಾಕ್ಷಾತ್ ಭಗವಂತ ಅಂತ ಯಾರದಾರ, ಅವರು ಬಂದರೂ ಸಹಿತ ಒಂದು ಕ್ಷಣ ಕಣ್ಣೀರ, ಒಂದು ಕ್ಷಣ ಆನಂದದ ನೀರ, ಎರಡೂ ಇರೋದೇ. ಯಾಕೆ ಜಗತ್ತಿರೋದೇ ಹಾಗ, ಸಮಸ್ತ ಜಗತ್ತಿನ ರೂಪೆ ರಚನಾ ಹಾಗೆ. ಇಂಥ ಜಗತ್ತಿನಲ್ಲಿ ನಾವು ಬದುಕಬೇಕಾದಾಗ ಇಂದ್ರಿಯಗಳನ್ನು ಬಳಸಬೇಕಾಗ್ತದೆ. ಕೈ ಬಳಸಬೇಕು, ಕಾಲ ಬಳಸಬೇಕು, ಕಣ್ಣ ಕಿವಿ ಬಳಸಬೇಕು. ಎಲ್ಲ ಬಳಸ್ಕೋತ ಹೋಗುವಾಗ ಸ್ವಲ್ಪ ಸುಖ ಆಗ್ತದೆ, ಸ್ವಲ್ಪ ದುಃಖ ಆಗ್ತದೆ, ಆಗೋದೇ. ಆದರೆ ಎಂಥದರ ಮಧ್ಯದಲ್ಲೂ ಸಹಿತ ಶಾಂತಿಯ ಹಿನ್ನೆಲೆ ಇರಬೇಕು ಮನುಷ್ಯಾಗ, ಅದು ಪರಮಾರ್ಥ, ಅದು ಅಧ್ಯಾತ್ಮ ಬೇಕು, ಅದು ಬಹಳ ಅವಶ್ಯ. ಅದಕ್ಕಾಗಿ ನಾವು ಮಾಡಬೇಕಾದದ್ದು ಏನು? ಸೌಖ್ಯ ಮತ್ತು ದುಃಖ ಎರಡರ ಪರಿಣಾಮ ಬಹಳ ಮಾಡಿಕೊಳ್ಳದೆ ಶಾಂತಿಯನ್ನು ಅನುಭವಿಸುವ ರೀತಿ ಯಾವುದು? ಅನುಭವಿಸೋದು ಹೇಗೆ? ಇದನ್ನು ನಾವು ಕಲಿಬೇಕಲ್ಲ. ಆ ಕಲಿಯೋದಕ್ಕೆ ಸಹಾಯ ಅಂದರೆ ಬಲ್ಲವರ ಮಾತುಗಳು. ಅಂಥ ಮಾತುಗಳಿಗೆ ನಾವು ಅನುಭವಿಗಳ ಮಾತುಗಳು, ಶರಣರ ವಚನಗಳು, ಸಂತರ ಅನುಭವ ಪದಗಳು, ಹಿಂಗೆ ನಾವು ಕರೆಯೋದು. ಎಂಥ ಸುಂದರ ಮಾತುಗಳನ್ನು ಬಿಟ್ಟು ಹೋದ್ರಲ್ಲ. ಯಾರ್ಯಾರು ಆಗಿ ಹೋದರೋ ಸತ್ಯವನ್ನು ಕಂಡರು, ಎಷ್ಟು ಅದ್ಭುತ ಮಾಡಿ ಹೋದರು. ಇಂದ ಇಲ್ಲ ಅವರು, ಆದರೆ ಅವರು ಮಾತುಗಳು ಹಂಗೆ ಉಲಿತಾ ಇರ್ತಾವ. ಋಷಿಗಳಿಲ್ಲ, ಋಷಿಗಳ ಸುಂದರ ರುಚಿಗಳು ಆಕಾಶದೊಳಗೆ ತೇಲ್ತಾ ಇರ್ತ. ಶರಣರಿಲ್ಲ, ಆದರೆ ಶರಣರ ನುಡಿಗಳೆಲ್ಲ ಹವೆಯಲ್ಲಿ ಹಂಗೆ ಹಾಯ್ತಾ ಇರ್ತಾವ. ಇಂಥ ಅದ್ಭುತ ಮಾತುಗಳು ನಮ್ಮ ಮಾತುಗಳು ಮಾಸ್ತಾವ. ಜ್ಞಾನಿಗಳ ಮಾತುಗಳು ಮಾಸೋದಿಲ್ಲ, ನಮ್ಮ ಮಾತುಗಳು ಮಾಸ್ತ. ನಿನ್ನೆ ಆಡಿದ ಮಾತು ಇಂದು ನಮ್ಮದು ಮಂದಾಗಿರ್ತದೆ. ಆದರೆ ಅವರು ಸಾವಿರ ವರ್ಷ, ಲಕ್ಷ, 10,000 ವರ್ಷ ಹಿಂದೆ ಆಡಿದ ಮಾತುಗಳು ಇಂದು ಅಷ್ಟೇ ಹಸಿರ ಹಸಿರ, ಅಷ್ಟೇ ತಾಜಾ. ಹೆಂಗಾಡಿರಬೇಕು? ಅಂಥ ಮಾತುಗಳನ್ನು ನಾವು ಬಳಸಿಕೊಂಡು ನಮ್ಮ ಬದುಕನ್ನು ಸುಂದರ ಮಾಡೋದೇ ಅಧ್ಯಾತ್ಮ ಸಾಧನ. ಅದಕ್ಕಾಗಿ ಸತ್ ಮಹತ್ ಸಂಗ ಹೇಳೋದಲ್ಲೇನು. ಷಣ್ಮುಖ ಶಿವಯೋಗಿಗಳು ಅವರು ಎಷ್ಟು ಸುಂದರ ಒಂದು ಮಾತು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ. ಸಂಗ ಲೇಸು ಸಾಧು ಮಹಾಪುರುಷರ

0: ಸದ್ಭಕ್ತ ಶರಣ ಜನಂಗಳ ಸಂಗಲೇಸು ಸುಜ್ಞಾನ ಸಹವಾಸಿಗಳ ಅಂದು ಕೊನೆಗೆ ಹೇಳ್ತಾರೆ. ಸಂಗಲೇಸೋ ಅಖಂಡೇಶ್ವರ, ನೊಡಗೂಡಿದ ಅಖಂಡೇಶ್ವರ ನೊಡಗೂಡಿದ ಸದ್ಭೋಗಿಗಳ ಸಂಗಲೇಸು ಮಾಡಬೇಕು. ಸಂಘ ಬಹಳ ಮಹತ್ವದ್ದು. ಎಷ್ಟು ಚಂದ ಹೇಳ್ತಾರೆ ಷಣ್ಮುಖ ಶಿವಯೋಗಿಗಳು. ಸಂಘ ಲೇಸು ಲೇಸು, ಜೀವನದಲ್ಲಿ ಏನನ್ನಾದರೂ ಮಾಡಬೇಕಾಗಿದ್ರೆ ಒಳ್ಳೆಯ ಸಂಘ ಮಾಡಬೇಕು. ಎಂಥವರ ಸಂಘ ಇರಬೇಕನ್ನೋದನ್ನು ಒಂದು ಮೂರ್ನಾಲ್ಕು ಮಾತಿನಾಗ ಅವರು ಹೇಳ್ತಾರೆ. ಎಂಥವರ ಸಂಘ ಇರಬೇಕು? ಸಾಧು ಮಹಾಪುರುಷರ. ಯಾರ ಮನಸ್ಸು ಸ್ವಚ್ಛದ ಅವರು ಸಾಧು, ಯಾರ ಮನಸ್ಸು ವಿಶಾಲದ ಮಹಾಪುರುಷ. ಸಂಘ ಲೇಸೋ ಸಾಧು ಮಹಾಪುರುಷರ, ಸಂಘ ಲೇಸೋ ಸದ್ಭಕ್ತಿ ಸದ್ಭಕ್ತ ಶರಣ ಜನಂಗಳ. ಎಷ್ಟು ಚಂದ ಹೇಳ್ತ. ಒಳಗೆ ಪ್ರೇಮ ಇರಬೇಕು, ಹೊರಗೆ ಸುಂದರ ಜೀವನ ಇರಬೇಕು. ಅಂಥವರಿಗೆ ಸದ್ಭಕ್ತ ಶರಣ ಜನ ಅಂತ ಕರೆದ. ಒಳಗೆ ಪ್ರೇಮ ತುಂಬಿರಬೇಕು, ದ್ವೇಷದ ಲವಲೇಶ ಇರಬಾರದು. ಅಂಥ ಪ್ರೇಮ ಒಳಗೆ ಹೊರಗೆ ಸುಂದರ ಜೀವನ, ಎರಡರ ಮಿಶ್ರಣ ಸದ್ಭಕ್ತ ಶರಣ ಜನಂಗಳ ಸಂಘ ಲೇಸು. ಮೂರನೆಯ ಮಾತು ಹೇಳ್ತಾರೆ, ಸಂಗಲೇಸು ಸುಜ್ಞಾನ ಸಹವಾಸಿಗಳ. ಪ್ರೀತಿಸಬೇಕು ಜೀವನದಲ್ಲಿ ಏನು, ಜ್ಞಾನವನ್ನು ಪ್ರೀತಿಸ್ತಾ ಇರಬೇಕು. ಸುಜ್ಞಾನ, ಯಾವ ಜ್ಞಾನವನ್ನು ಮಾಡಿಕೊಂಡ್ರೆ ಪ್ರಸನ್ನತೆ ಉಂಟಾಗ್ತದೆ ಅಂಥ ಜ್ಞಾನ ಸುಜ್ಞಾನ. ಅಂಥ ಸುಜ್ಞಾನದ ಸಹವಾಸಿ ಯಾರಿರ್ತಾರಲ್ಲ ಅಂಥವರ ಸಂಘ ಲೇಸು. ಕೊನೆಗಂತಾರೆ, ಸದ್ಭೋಗಿಗಳ ಅಖಂಡೇಶ್ವರ ನಿಮ್ಮನ್ನು ಒಡಗೂಡಿದ ಸದ್ಭೋಗಿಗಳ ಸಂಘ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಒಡಗೂಡಿದ ಸದ್ಭೋಗಿಗಳು. ಯಾವಾಗಲೂ ಭಗವಂತನೊಂದಿಗೆ ಇರುವಂಥ ಸದ್ಭೋಗಿಗಳು ಭಾವ, ಎವ್ರಿ ಮೂಮೆಂಟ್ ದೇ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಡಿವೈನ್. ಅದು ಯಾವಾಗಲೂ ಭಗವಂತನ ಸಾಮೀಪ್ಯವನ್ನು ಅನುಭವಿಸೋದು, ಹಾಗೆ ಭಾವಿಸೋದು. ಈಗಿಲ್ಲೇನು, ಸೂರ್ಯಾದಾನ, ಸೂರ್ಯನ ಬೆಳಕನ್ನು ಪ್ರತಿ ಕ್ಷಣ ಅನುಭವಿಸ್ತೆ. ಹಾಗೆ ಭಗವಂತನ ಅಸ್ತಿತ್ವವನ್ನು ಪ್ರತಿ ಕ್ಷಣ ಭಾವಿಸುವಂಥ ಜನ ಈ ಜಗತ್ತಿನಾಗದಾರೆ. ಅಂಥವರ ಸಂಘ ಲೇಸುವಂತ ಮಾಡಬೇಕು. ಸಂಘದ ಮಹತ್ವ ಬಹಳ ದೊಡ್ಡದು. ಅದು ಮಹತ್ ಸಂಘ. ಅದು ಸಂಘ ಲೇಸೋ ಸಾಧು ಮಹಾಪುರುಷರ ಸಂಘ. ಅದು ಸದ್ಭಕ್ತ ಶರಣ ಜನಂಗಳ ಸಂಘ, ಸುಜ್ಞಾನಿಗಳ ಸಂಘ, ಆ ಬಳಿಕ ಒಡಗೂಡಿದವರ ಸಂಘ. ಬೇಕು ಮನುಷ್ಯ, ಒಂದು ಸಂಘ ಸಿಕ್ತು ಅಂದರೆ ಅದು ಫಲವನ್ನು ಕೊಡ್ತದೆ. ನಾವು ಪ್ರಯತ್ನ ಮಾಡಬೇಕಾಗಿಲ್ಲ. ಏನು ಹಿಮಾಲಯದ ಬೆಟ್ಟಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಘೋರ ತಪಸ್ಸನ್ನು ಮಾಡಬೇಕಾಗಿಲ್ಲ, ಏನು ಮಾಡೋದು ಏನಿಲ್ಲ. ಸುಮ್ಮನೆ ಒಳ್ಳೆಯವರ ಸಂಘದಾಗ ನಾಲ್ಕು ಕ್ಷಣ ಕಳೆದರೆ ಮನಸ್ಸು ಸ್ವಚ್ಛ ಆಗ್ತದ. ಮನಸ್ಸು ಸ್ವಚ್ಛ ಹೇಳ್ತಾರೆ. ಸಂಘ ಹೇಗದ ಅಂದರೆ ಹೊಳಿ ಹರದಂಗ, ಹೊಳೆಯಾಗಿ ಈಸು ಬಿದ್ದಂಗ, ಹೊಳೆ ಹರಿತಾನೆ ಇರ್ತದೆ, ಸ್ವಚ್ಛ ಸ್ವಚ್ಛ ನೀರು. ನಾವು ಹೊಳೆ ಹತ್ತಿರ ಹೋಗ್ತೇವೆ, ಒಬ್ಬ ಮನುಷ್ಯ ಹೊಳೆ ಕಡೆ ಹೋಗ್ತಾನೆ. ಹೋಗುವಾಗ ದಾರಿಯೊಳಗೆ ಒಂದು ಮಡು, ಸಣ್ಣ ಮಡು, ಆತ ಹೋಗುವವ ಮೈಯೆಲ್ಲ ಹೊಲಸಾಗ್ಯದೆ, ಕೈಯೆಲ್ಲ ಹೊಲಸಾಗ್ಯದೆ, ವಾಸನೆ ಬರ್ತಾ ಇದೆ, ಅವನಿಗೆ ಸ್ವಚ್ಛ ಆಗಬೇಕು ಅಂತ ಇಚ್ಛೆ. ದಾರಿಯಿಂದ ಹೋಗುವಾಗ ಈ ಮಡು ಸಿಕ್ತು ಸಾಣದು. ಆತ ಕೇಳ್ದ, ನಾನು ನಿನ್ನಲ್ಲಿ ಬರಲಿ ಏನು ಅಂದ, ನಿನ್ನಲ್ಲಿ ಇಳಿಲಿ ಏನು ಅಂದ. ಅವಾಗ ಹೊಂಡ ಹೇಳ್ತು, ನಾ ಸಣ್ಣವ, ನಿನ್ನ ನೋಡಿದರೆ ಕೆಟ್ಟ ದುರ್ಗಂಧ, ಮೈಯೆಲ್ಲ ಹೊಲಸ, ನಿನ್ನ ತೊಳೆಯೋ ಸಾಮರ್ಥ್ಯ ನನಗೇನಿಲ್ಲಪ್ಪ. ಅದ ಸಾಣದು, ಅಲ್ಲಿ ಸ್ವಚ್ಛ ಆಗೋದಿಲ್ಲ, ಹೋಗು ಮುಂದ ಅಂತ ಹೇಳ್ತು. ಪಾಪ ಮನಸ್ಸಿಗೆ ಬಹಳ ನೋವಾಗಿತ್ತು, ಸ್ವಚ್ಛ ಆಗಬೇಕು ಅಂತ ಮನಸ್ಸ, ಆದ್ರೇನು ಮಾಡೋದು, ಹೊಲಸಾಗಿತ್ತು ಶರೀರ. ಹಾಗೇ ಮುಂದೆ ಬಂದ, ನದಿ ಹರಿತಿತ್ತು. ನದಿಗೆ ಹೇಳ್ದ, ನನ್ನನ್ನು ಸ್ವಚ್ಛ ಮಾಡ್ತೀಯ, ಒಳಗೆ ಇಳಿಲೇನು ಅಂದ. ಅವಶ್ಯ ಇಳಿ ಅಂತು. ಅವಾಗ ಅವ ಹೇಳ್ದ, ನಾನು ಭಾಳ ಹೊಲಸಾಗೇನಿ. ಹೊಂಡ ಹೇಳ್ಯದ, ನಾನು ಭಾಳ ಹೊಲಸದೀನಿ, ಆಗುವುದಿಲ್ಲ ಅಂತ ಹೇಳ್ಯದ, ಇಳಿಲೇನು ಅಂದ. ನೀನು ಮರ್ತ ಬಿಡು, ಒಳಗಿಳಿ ಅಂತು. ಇಳಿಯೋ ಕೆಲಸ ನೀ ಏನೂ ಮಾಡಬೇಡ, ಒಳಗೆ ಸುಮ್ಮನೆ ಒಳಗೆ ಇಳಿ, ಒಂದು ಕ್ಷಣ ಜಗದ ನೋಡು, ಹೊರಗೆ ಹೋಗುವುದರಾಗ ಮೈ ಸ್ವಚ್ಛ, ಏನೂ ಮಾಡಬೇಡ. ಹಾಗ ಮಹತ್ ಸಂಘ ಅಂದರೆ ಏನೂ ಮಾಡೋದಲ್ಲ, ಸುಮ್ಮನೆ ಅದರಲ್ಲಿ ಭಾಗವಹಿಸೋದು, ಮನಸ್ಸ್ವಚ್ಛ ಆಗ್ತದೆ. ನೀವೇನೂ ಮಾಡಬೇಕಾಗಿಲ್ಲ, ನಾನು ಏನು ಮಾಡಬೇಕಾಗಿಲ್ಲ, ನಾವಿಬ್ಬರು ಕೂಡೋದಷ್ಟೆ, ಶಾಂತವಾಗಿ ಕೂಡೋದು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ.

ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಹೀಗೆ ಈ ಕೃಷ್ಣ ಭೂಮಿಯ ಮೇಲೆ ಯಾವ ಥರ ಅವತರಿಸುತ್ತಾರೆ, ಜನ್ಮವಿಲ್ಲದವನು ಆದರೂ ಜನ್ಮವನ್ನು ಎತ್ತುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು, ಅದಾದಮೇಲೆ ಧರ್ಮಸ್ಯ ಗ್ಲಾನಿರ್, ಧರ್ಮವನ್ನು ಸ್ಥಾಪಿಸೋದಕ್ಕೋಸ್ಕರ ಅವರು ಮತ್ತೆ ಪ್ರತಿಯುಗದಲ್ಲಿಯೂ ಅವತರಿಸುತ್ತಾರೆ ಅಂತ ಅವರು ಹೇಳ್ತಾರೆ.

ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ. ಸೊ ಶ್ರೀಕೃಷ್ಣ ಈ ಭೂಮಿಯ ಮೇಲೆ ಅವತರಿಸುವಂತಹ ಮುಖ್ಯ ಉದ್ದೇಶ ಏನು? ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ, ಭಕ್ತರ ರಕ್ಷಣೆ ಮತ್ತು ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ, ಭಕ್ತರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಇಲ್ಲಿ ಅವರು ಅವತರಿಸುತ್ತಾರೆ ಅನ್ನೋದನ್ನು ಅವರು ಹೇಳ್ತಾರೆ. ರಾಮಾಯಣದಲ್ಲಿ, ಸೊ ತ್ರೇತಾಯುಗದಲ್ಲಿ ರಾಮನಾಗಿ ಬಂದಿದ್ದಂತಹ ಕೃಷ್ಣ, ಸೊ ರಾಮನ ಬಳಿ ಅಂದರೆ ರಾಮ ವನವಾಸದಲ್ಲಿದ್ದಾಗ ರಾಮನ ಬಳಿ ಬಂದು ಹಲವಾರು ಋಷಿಮುನಿಗಳು ತಮ್ಮ ಇಚ್ಛೆಯನ್ನು ತೋಡಿಕೊಂಡರು. ಸೀತೆ ರಾಮನಿಗೆ ಉಣಬಡಿಸ್ತಾ ಇದ್ದಂತಹ ದೃಶ್ಯವನ್ನು, ಮನಮೋಹಕವಾದಂಥ ದೃಶ್ಯವನ್ನು ನೋಡಿರುವಂತಹ ಋಷಿಮುನಿಗಳು ಅವರು ಇಚ್ಛೆಯನ್ನು ತೋಡಿಕೊಂಡ್ರಂತೆ, ನಾವು ಕೂಡ ನಿಮ್ಮ ಸೇವೆಯನ್ನು ಮಾಡಬೇಕು ಮಾಧುರ್ಯ ಭಾವದಲ್ಲಿ ಅಂತ. ಆಗ ಶ್ರೀರಾಮಚಂದ್ರ ಹೇಳಿದ್ರಂತೆ, ನಾನು ಏಕಪತ್ನಿ ವೃತ್ತಸ್ಥ ಮರ್ಯಾದ ಪುರುಷೋತ್ತಮ, ಈ ನನ್ನ ಅವತಾರದಲ್ಲಿ ಮಾಧುರ್ಯ ಭಾವದಲ್ಲಿ ನಾನು ಯಾರ ಜೊತೆಯೂ ಸ್ಪಂದಿಸುವುದಿಲ್ಲ ಅಂತ. ಸೊ ನೀವೆಲ್ಲ, ನಾನು ಕೃಷ್ಣನಾಗಿ ಮುಂದಿನ ಇದರಲ್ಲಿ ನಾನು ದ್ವಾಪರಯುಗದಲ್ಲಿ ನಾನು ಅವತರಿಸುತ್ತೇನೆ, ಆವಾಗ ನೀವೆಲ್ಲರೂ ಗೋಪಿಯರಾಗಿ ಬನ್ನಿ, ನಾನು ನಿಮ್ಮ ಎಲ್ಲರ ಇಚ್ಛೆಯನ್ನು ಈಡೇರಿಸ್ತೇನೆ ಅಂತ ಶ್ರೀರಾಮಚಂದ್ರ ಹೇಳ್ತಾರಂತೆ. ಸೊ ಹಾಗೆ ಋಷಿಮುನಿಗಳೆಲ್ಲ ಎಷ್ಟೋ ಜನ್ಮಗಳ ತಪಸ್ಸಿನ ಫಲ ಋಷಿಮುನಿಗಳೆಲ್ಲ ಗೋಪಿಯರಾಗಿ ಬಂದರು. ಸೊ ಕೃಷ್ಣ ಅವರ ಜೊತೆ ಮಾಧುರ್ಯ ಭಾವದಲ್ಲಿ ಅವರ ಜೊತೆ ಸ್ಪಂದಿಸಿದರು. ಹಾಗೆ ಮಾತೆ ಯಶೋದೆ ನಂದ ಮಹಾರಾಜ ಅವರ ಜೊತೆ ವಾತ್ಸಲ್ಯ ಭಾವದಲ್ಲಿ, ದೇವಕಿ ವಸುದೇವ ನಂದ ಮಹಾರಾಜ ಯಶೋದೆ ಅವರ ಜೊತೆ ವಾತ್ಸಲ್ಯ ಭಾವದಲ್ಲಿ ಅಂದರೆ ಪುತ್ರನಾಗಿ, ಗೋಪಿಯರ ಜೊತೆ ಪ್ರೇಮಿಯಾಗಿ, ಅದಾದಮೇಲೆ ಸಖನಾಗಿ ಗೋಪಬಾಲರ ಜೊತೆ ಪ್ರೀತಿಯ ಪ್ರಭುವಾಗಿ, ಸೊ ಹೀಗೆ ಯಾರ್ಯಾರು ಯಾವ್ಯಾವ ಭಾವದಲ್ಲಿ ಭಕ್ತಿಯನ್ನು ಮಾಡಿದರು ಅದೇ ಭಾವದಲ್ಲಿ ಕೃಷ್ಣ ಅವರ ಭಕ್ತಿಗೆ ಸ್ಪಂದಿಸಿದರು. ಸೊ ಮುಖ್ಯ ಉದ್ದೇಶ ಕೃಷ್ಣ ಈ ಭೂಮಿಯಲ್ಲಿ ಬರುವಂಥ ಅವತರಿಸುವಂಥ ಉದ್ದೇಶ ಏನು? ಭಕ್ತರ ಭಾವನೆಗೆ ಸ್ಪಂದಿಸುವ ಹಾಗೆ. ಸೊ ನಾವು ಭಗವಂತನನ್ನು ಪ್ರೀತಿಪೂರ್ವಕ, ಭಗವಂತನ ಜೊತೆ ಪ್ರೀತಿಪೂರ್ವಕವಾದ ಸಂಬಂಧವನ್ನು ಸ್ಥಾಪಿಸಬೇಕು. ಭಗವಂತನ ಅಂದರೆ ಪ್ರೀತಿಪೂರ್ವಕ ಸೇವೆಯೇ ಭಕ್ತಿ ಅಂತ ಅನಿಸಿಕೊಳ್ಳುತ್ತದೆ. ಸೊ ಹೀಗೆ ಪ್ರೀತಿಪೂರ್ವಕವಾದ ಸೇವೆಯನ್ನು ನಾವು ಮಾಡುವಾಗ ಅಲ್ಲಿ ಒಂದು ಸಂಬಂಧ ಸ್ಥಾಪಿತವಾಗುತ್ತೆ. ಸೊ ಭಗವಂತನನ್ನು ನಮ್ಮ ಸಖನಾಗಿ ತಿಳಿದುಕೊಳ್ಳುವಂಥದ್ದು ಅಥವಾ ಪ್ರೇಮಿಯಾಗಿ ಅಥವಾ ಪ್ರಭುವಾಗಿ ಅಥವಾ ಮಗುವಾಗಿ, ಹೀಗೆ ಯಾವುದೇ ಭಾವನೆಯಲ್ಲಿ ನಾವು ಶ್ರೀಕೃಷ್ಣನನ್ನು ಪೂಜಿಸಿದರೆ ಅಥವಾ ಸೇವೆ ಮಾಡಿದರೆ, ಭಕ್ತಿ ಮಾಡಿದರೆ, ಶ್ರೀಕೃಷ್ಣ ಅದೇ ಭಾವದಲ್ಲಿ ನಮ್ಮ ಭಕ್ತಿಗೆ ಸ್ಪಂದಿಸುತ್ತಾರೆ ಅಂತ ಹೇಳಲಾಗುತ್ತದೆ. ಆದ್ದರಿಂದ ಶ್ರೀಕೃಷ್ಣ ದ್ವಾಪರಯುಗದಲ್ಲಿ ಅವತರಿಸಿದ ಉದ್ದೇಶ ಭಕ್ತರ ರಕ್ಷಣೆ ಮತ್ತು ಭಕ್ತರಿಗೆ ಸಂತೋಷವನ್ನು ಕೊಡುವುದಕ್ಕೋಸ್ಕರ. ಸೊ ಎರಡನೇ ಕಾರಣ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ. ಮೂರನೇ ಕಾರಣ, ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಶ್ರೀಕೃಷ್ಣನ ಜನ್ಮ ಮತ್ತು ಕರ್ಮಗಳ ಬಗ್ಗೆ ತಿಳಿದುಕೊಳ್ಳುವುದರ ಉದ್ದೇಶ ಏನು?

ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಸೊ ನನ್ನ ಜನ್ಮ ಮತ್ತು ನನ್ನ ಕರ್ಮ ದಿವ್ಯವಾಗಿರುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ. ಆದರೆ ಯಾರು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನನ್ನಲ್ಲಿಗೆ ಬರುತ್ತಾರೆ, ಅವರಿಗೆ ಪುನರ್ಜನ್ಮವಿಲ್ಲ ಅನ್ನೋದನ್ನು ಇಲ್ಲಿ ಕೃಷ್ಣ ಹೇಳ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳೋದೇ ತುಂಬ ಕಷ್ಟ ಅಲ್ವಾ? ಕೃಷ್ಣನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು? ಸೊ ಕೃಷ್ಣ ಜಗದೊಡೆಯ ದೇವೋತ್ತಮ ಪರಮಪುರುಷ ಕೃಷ್ಣ ಈ ಭೂಮಿಯಲ್ಲಿ ಅವತರಿಸಿದಾಗ ಸಾಮಾನ್ಯ ಮಗುವಾಗಿ ತನ್ನ ತಂದೆ ತಾಯಿಯರಿಗೆ ಅವರ ಭಕ್ತಿಗೆ ಯಾವ ಥರ ಅವರ ಜೊತೆ ಸ್ಪಂದಿಸ್ತಾರೆ, ಅದಾದಮೇಲೆ ಸಾಮಾನ್ಯ ಬಾಲಕನಾಗಿ ವೃಂದಾವನದ ಗಲ್ಲಿ ಗಲ್ಲಿಗಳಲ್ಲಿ ಬೆಣ್ಣೆಯನ್ನು ಕದ್ದುಕೊಂಡು ಓಡಾಡ್ತಾ ಇರುವಂತಹ ದೃಶ್ಯ, ಅದಾದಮೇಲೆ ಗೋಪಬಾಲರ ಜೊತೆ ಗೋಪಿಯರ ಜೊತೆ ಕೃಷ್ಣ ಯಾವ ಥರ ಎಷ್ಟು ಸ್ನೇಹ ಸಲುಗೆಯಿಂದ ಅವರು ನಡೆದುಕೊಂಡರು, ಸೊ ಇದೆಲ್ಲವೂ ಸಾಮಾನ್ಯ ಮನುಷ್ಯರಿಗೆ ದಿಗ್ಭ್ರಮೆಯನ್ನು ಮೂಡಿಸುವಂಥದ್ದು. ಕೃಷ್ಣನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ ಅನ್ನೋದನ್ನು ನಾವು ತಿಳ್ಕೋಬೋದು. ಸೊ ಈಗ ಯಾರ ಜೊತೆ ನಾವು ಇಲ್ಲ ಇರಲಿಕ್ಕೆ ಸಾಧ್ಯ, ನಮ್ಮ ಜೊತೆ ಯಾರು ತುಂಬ ಕ್ಲೋಸ್ ಆಗಿರುತ್ತಾರೋ ಅವರ ಜೊತೆ ನಾವು ತುಂಬ ಫ್ರೆಂಡ್ಲಿಯಾಗಿ ಇರುತ್ತೇವೆ. ಸೊ ಹಾಗೆ ವೃಂದಾವನದ ವಾಸಿಗಳೆಲ್ಲ ಅವರೆಲ್ಲರೂ ಭಕ್ತರು. ಎಷ್ಟೋ ಜನ್ಮದ ತಪಸ್ಸಿನ ಫಲ ವೃಂದಾವನದಲ್ಲಿ ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ಅವರು ಕೂಡ ಬಂದರು. ಅವರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಕೃಷ್ಣ ಅವರು ಯಾವ ಭಾವದಲ್ಲಿ ಭಕ್ತಿಯನ್ನು ಮಾಡಿದರೋ ಅದೇ ಭಾವದಲ್ಲಿ ಅವರು ಸ್ಪಂದಿಸಿದರು ಅಂತ ಹೇಳಲಾಗುತ್ತೆ. ಸೊ ಹಾಗೆ ಬೆಣ್ಣೆಯನ್ನು ಕದಿಯೋದ್ರ ಹಿಂದೆ ನಾ ಉದ್ದೇಶ ಕೂಡ ಅದೇನೆ. ಸೊ ಬೆಣ್ಣೆಯನ್ನು ಕದಿಯೋದ್ರ ಮೂಲಕ ಕೃಷ್ಣ ಅವರ ಹೃದಯವನ್ನು ಕದೀತಾ ಇದ್ರು, ಅವರ ಪಾಪವನ್ನು ಕದೀತಾ ಇದ್ರು ಅಂತ ಹೇಳಲಾಗುತ್ತೆ. ಅದರಲ್ಲಿ ಯಾರಿಗೂ ಯಾವ ಮುನಿಸೂ ಇಲ್ಲ, ಆದರೆ ಸುಮ್ಮನೆ ಕೃಷ್ಣನನ್ನು ನೋಡಬೇಕನ್ನುವಂಥ ಇಚ್ಛೆಯಿಂದ ಬಂದು ಯಶೋದೆ ಹತ್ರ ಬಂದು ಅವರು ಹೇಳ್ತಾ ಇದ್ರಂತೆ ಈ ಥರ. ಅಂದರೆ ದೂರು ಹೇಳೋ ಥರ ಬರ್ತಿದ್ರು, ಅದರ ಹಿಂದಿನ ಉದ್ದೇಶ ಅಲ್ಲಿ ಸಿಟ್ಟು ಇರಲಿಲ್ಲ, ಅವರಿಗೆ ಪ್ರೀತಿ ಇತ್ತು. ವೃಂದಾವನದ ವಾಸಿಗಳೆಲ್ಲ ತಮ್ಮ ಮಕ್ಕಳನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಕೃಷ್ಣನನ್ನು ಪ್ರೀತಿಸ್ತಾ ಇದ್ರಂತೆ. ಸೊ ಹೀಗೆ ಪ್ರತಿಯೊಬ್ಬರ ಭಕ್ತಿಗೆ ಕೃಷ್ಣ ಸ್ಪಂದಿಸಿದರು, ಪುತ್ರನಾಗಿ, ಸಖನಾಗಿ, ಪ್ರೇಮಿಯಾಗಿ, ಪ್ರಭುವಾಗಿ. ಆದರೆ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗುವುದಿಲ್ಲ. ಕೃಷ್ಣನ ಲೀಲೆ ಈ ಥರ ಸ್ನೇಹ ಸಲುಗೆಯಿಂದ ಕೃಷ್ಣ ನಡ್ಕೊಂಡಿದ್ರಿಂದ ಕೃಷ್ಣ ಭಗವಂತನೇ ಅಲ್ಲ, ಕೃಷ್ಣ ದೇವರೇ ಅಲ್ಲ ಅಂತ ಮಾತಾಡ್ತಾರೆ ಜನರು. ಸೊ ಆದ್ದರಿಂದ ಈ ಕೃಷ್ಣನ ಈ ಸಂಪೂರ್ಣ ಲೀಲೆ ಇದೊಂದು ನಾಟಕ ಇದ್ದ ಹಾಗೆ. ಹೇಗೆ ಈಗ ಬಣ್ಣವನ್ನು ಬಳಿದು ನಾಟಕ ಆಡ್ತ ನಾಟಕದ ಪಾತ್ರಧಾರಿ ಯಾರು ಅದು ಸಾಮಾನ್ಯ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅವ್ರು ಯಾರು ಅಂತೇಳಿ, ಬಟ್ ಅವರ ಮಕ್ಕಳಿಗೆ ಗೊತ್ತಾಗುತ್ತೆ ಇದು ನಮ್ಮ ತಂದೆ ಅಂತೇಳಿ. ಹಾಗೆ ಭಕ್ತರಿಗೆ ಗೊತ್ತಾಗುತ್ತೆ ಕೃಷ್ಣನ ಲೀಲೆ ಇದು, ಕೃಷ್ಣ ದೇವೋತ್ತಮ ಪರಮಪುರುಷ ಇಲ್ಲಿ ಬಂದು ಸಾಮಾನ್ಯ ಮನುಷ್ಯನ ಹತ್ರ ಲೀಲೆಯನ್ನು ಮಾಡ್ತಾ ಇದ್ದರೆ ತನ್ನ ಭಕ್ತರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಅನ್ನೋದು ಭಕ್ತರಿಗೆ ಗೊತ್ತಾಗುತ್ತೆ ಹೊರತು ಸಾಮಾನ್ಯ ಜನರಿಗೆ ಗೊತ್ತಾಗುವುದಿಲ್ಲ. ಅವರು ದಿಗ್ಭ್ರಮೆಗೊಳ್ಳುತ್ತಾರೆ, ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಇಲ್ಲಿ ಸೊ ಯಾರು ನನ್ನ ಜನ್ಮ ಮತ್ತು ಕರ್ಮಗಳನ್ನು ಅದು ದಿವ್ಯವಾಗಿರುವಂಥದ್ದು ಅದನ್ನು ನಾವು ನಮ್ಮ ಚಟುವಟಿಕೆಗಳ ಜೊತೆ ನಮ್ಮ ಕಾರ್ಯ ಚಟುವಟಿಕೆಗಳ ಜೊತೆ ನಾವು ಹೋಲಿಸುವ ಹಾಗಿಲ್ಲ ಕೃಷ್ಣನ ಜನ್ಮ ಮತ್ತು ಕರ್ಮವನ್ನು. ಸೊ ನಮ್ಮ ಅಂದರೆ ಜೀವನ ಬೇರೆ ಥರ ಇರುವಂಥದ್ದು. ಸೊ ಕೃಷ್ಣ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಇಲ್ಲಿ ಅವತರಿಸುತ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಅದನ್ನು ಹೋಲಿಸೋದಕ್ಕೂ ಸಾಧ್ಯವಿಲ್ಲ. ನಾವು ಹೋಲಿಸಿದೆವಂದರೆ ನಮಗೆ ನಿಜವಾಗಲೂ ಕೃಷ್ಣ ಅಂದರೆ ಯಾರು ಏನು ಅಂತೇಳಿ ಅರ್ಥ ಆಗಲಿಲ್ಲ ಅಂತ ಹೇಳಲಾಗುತ್ತೆ. ಅವರನ್ನು ಮೂಢರು ಅಂತ ಹೇಳಲಾಗುತ್ತೆ. ಅವಜಾನಂತಿ ಮಾ ಮೂಢ ಮಾನುಷಿಂ ತನು ಮಾಶ್ರಿತಂ ಅಂತ ಕೃಷ್ಣ ಹೇಳ್ತಾರೆ. ಅವರಿಗೆ ಗೊತ್ತಾಗೋದಿಲ್ಲ ನಾನು ದಿವ್ಯನು ಅವ್ಯಯನು ಅನ್ನೋದು ಅವರಿಗೆ ತಿಳಿಯುವುದಿಲ್ಲ ಅಂತೇಳಿ. ಆದ್ದರಿಂದ ಈ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ಯಾರು ತಿಳಿದುಕೊಳ್ಳುತ್ತಾರೋ ಅವರು ದೇಹತ್ಯಾಗ ಮಾಡಿದ ನಂತರ ಇಲ್ಲಿಗೆ ಐಹಿಕ ಜಗತ್ತಿನಲ್ಲಿ ಮತ್ತೆ ಹುಟ್ಟುವುದಿಲ್ಲ ಅಂತ ಇಲ್ಲಿ ವಿವರಿಸಲಾಗಿದೆ. ಶ್ವೇತಾಶ್ವತರ ಉಪನಿಷತ್ತು ಹೀಗೆ ಹೇಳುತ್ತದೆ, ದೇವೋತ್ತಮ ಪರಮಪುರುಷನಾದ ಭಗವಂತನನ್ನು ತಿಳಿದುಕೊಂಡ ಮಾತ್ರದಿಂದಲೇ ಮನುಷ್ಯನು ಹುಟ್ಟು ಸಾವುಗಳಿಂದ ಪಾರಾಗಿ ಮುಕ್ತಿಯ ಪರಿಪೂರ್ಣ ಸ್ಥಿತಿಯನ್ನು ತಲುಪಬಹುದು. ಈ ಪರಿಪೂರ್ಣತೆಯನ್ನು ಸಾಧಿಸಲು ಬೇರೆ ಯಾವ ಮಾರ್ಗವೂ ಇಲ್ಲ. ಹಾಗಾದರೆ ಯಾರಾದರೂ ಭಗವಂತನಲ್ಲಿಗೆ ಮರಳಿ ಹೋದವರು ಇದ್ದಾರಾ, ಪರಿಪೂರ್ಣತೆಯನ್ನು ಪಡೆದಿದ್ದಾರಾ ಅಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬಹುದು. ಸೊ ಅದಕ್ಕೆ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ, ವೀತರ

0: ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಹಿಂದೆ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಸೊ ಈಗ ಹೇಳಿದಾಗೆ ಅತಿಯಾಗಿ ಪ್ರಾಪಂಚಿಕ ಮನಸ್ಸುಳ್ಳವನಿಗೆ ಪರಮ ಪರಿಪೂರ್ಣ ಸತ್ಯದ ಸಾಕಾರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಕಷ್ಟ. ಸಾಮಾನ್ಯವಾಗಿ ಬದುಕಿನ ದೈಹಿಕ ಕಲ್ಪನೆ ಇರುವವರು ಪ್ರಾಪಂಚಿಕತೆಯಲ್ಲೇ ತನ್ಮಯರಾಗಿರುತ್ತಾರೆ. ಎಷ್ಟು ತನ್ಮಯರಾಗಿರುತ್ತಾರೆ ಎಂದರೆ ಅವರಿಗೆ ಪರಮ ಸತ್ಯವು ಹೇಗೆ ವ್ಯಕ್ತಿಯಾಗಿರಬಲ್ಲದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಸಾಧ್ಯವಿಲ್ಲ. ಇಂತಹ ಪ್ರಾಪಂಚಿಕ ಮನಸ್ಸುಳ್ಳವನಿಗೆ ನಾಶವಿಲ್ಲದ ಜ್ಞಾನ ಮತ್ತು ನಿತ್ಯಾನಂದ ಪರಿಪೂರ್ಣವಾದ ದಿವ್ಯ ಶರೀರವಿದೆ ಎಂದು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಅಹೀಕ ಕಲ್ಪನೆಯಲ್ಲಿ ದೇಹವು ನಶ್ವರ, ಅಜ್ಞಾನ ಮತ್ತು ದುಃಖಗಳಿಂದ ತುಂಬಿರುವಂತಹದ್ದು. ಆದ್ದರಿಂದ ಭಗವಂತನ ಸಾಕಾರ ಸ್ವರೂಪದ ವಿಷಯವನ್ನು ಹೇಳಿದಾಗ ಜನರು ಇದೇ ಶರೀರದ ಕಲ್ಪನೆಯನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳುತ್ತಾರೆ. ಇಂತಹ ಪ್ರಾಪಂಚಿಕ ಮನುಷ್ಯರಿಗೆ ಭೌತಿಕ ಅಭಿವ್ಯಕ್ತಿಯ ಬೃಹದ್ರೂಪವೇ ಪರಮ. ಆದ್ದರಿಂದ ಅವರು ಪರಮವು ನಿರಾಕಾರ ಎಂದೇ ಭಾವಿಸುತ್ತಾರೆ. ಅವರಿಗೆ ಅತಿಯಾಗಿ ಪ್ರಾಪಂಚಿಕ ಮೋಹವಿರುವುದರಿಂದ ಭೌತಿಕ ಅಸ್ತಿತ್ವದಿಂದ ಬಿಡುಗಡೆ ಹೊಂದಿದ ನಂತರವೂ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವ ಕಲ್ಪನೆಯೇ ಭಯವನ್ನು ಉಂಟು ಮಾಡುತ್ತದೆ. ಆಧ್ಯಾತ್ಮಿಕ ಬದುಕು ವ್ಯಕ್ತಿಗತವಾದದ್ದು ಮತ್ತು ವೈಯಕ್ತಿಕವಾದದ್ದು ಎಂದು ಅವರಿಗೆ ಹೇಳಿದರೆ ಅವರಿಗೆ ಮತ್ತೆ ವ್ಯಕ್ತಿಗಳಾಗಬೇಕಲ್ಲ ಎಂದು ಭಯವಾಗುತ್ತೆ. ಆದ್ದರಿಂದ ಸಹಜವಾಗಿ ಅವರು ನಿರಾಕಾರ ಶೂನ್ಯದಲ್ಲಿ ಲೀನವಾಗುವ ರೀತಿಯನ್ನೇ ಬಯಸುತ್ತಾರೆ. ಸಾಮಾನ್ಯವಾಗಿ ಅವರು ಜೀವಿಗಳನ್ನು ಸಮುದ್ರದೊಡನೆ ಒಂದಾಗುವ ನೀರಿನ ಗುಳ್ಳೆಗಳಿಗೆ ಹೋಲಿಸುತ್ತಾರೆ. ಪ್ರತ್ಯೇಕ ವ್ಯಕ್ತಿತ್ವವಿಲ್ಲದೆ ಪಡೆಯಬಹುದಾದ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಪರಿಪೂರ್ಣತೆ ಇದೇನೆ. ಸೊ ಆದ್ದರಿಂದ ನಾವು ಸುಲಭವಾಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಭಯ ರಾಗ ಕ್ರೋಧಗಳನ್ನು ತ್ಯಜಿಸಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी महान व्यक्ती काळाच्या पडद्याआड गेल्या तरी त्यांचे विचार, कार्य आणि योगदान सदैव आपल्या स्मरणात राहते. आजच्या दिवशी निधन झालेल्या विविध क्षेत्रातील महान व्यक्तिमत्वांना आपण विनम्र अभिवादन करूया आणि त्यांच्या कार्यातून प्रेरणा घेणे आणि त्यांच्या चांगल्या विचारांना पुढे नेणे हीच त्यांना खरी श्रद्धांजली ठरेल. आजच्या पुण्यतिथी सांगतेय बिनेश्वर ब्रह्मा, भारतीय कवी, लेखक आणि शिक्षक यांची आज पुण्यतिथी. उत्पल दत्त, भारतीय रंगभूमी आणि चित्रपट कलाकार यांची पुण्यतिथी आजच आहे. डॉक्टर विनायक विश्वनाथ पेंडसे, भारतीय शिक्षण तज्ञ, लेखक, पत्रकार, ज्ञान प्रबोधिनीचे संस्थापक यांची पुण्यतिथी आजच. या होत्या आजच्या पुण्यतिथी आणि याचसोबत मनीषा निरोप घेतीये. उद्या पुन्हा येईनच, पण तोपर्यंत तुम्ही ऐकत राहून धोनी 91.4 FM KLE कणसू. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ಮಾನಸಿಕ ಆರೋಗ್ಯದ ವಿಧಗಳು. ವಿಷಯ ತಜ್ಞರು ಕೆಎಲ್ಇ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ.
1: ಮನಸ್ಸಲ್ಲಿ ಹಲವಾರು ಕಾರ್ಯಗಳಿರುತ್ತೆ, ಮನಸ್ಸಿನ ಮುಖ್ಯ ಕಾರ್ಯಗಳು. ಅದರಲ್ಲಿ ಮೂರು ಕಾರ್ಯಗಳನ್ನು ನಾವು ವಿಂಗಡಿಸ್ಬೋದು. ಒಂದು ಆಲೋಚನೆಗಳು, ಇನ್ನೊಂದು ಭಾವನೆ ಅಥವಾ ನಾವು ಎಮೋಷನ್ಸ್ ಫೀಲಿಂಗ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಬಿಹೇವಿಯರ್ ಅಥವಾ ಆ್ಯಕ್ಷನ್ ಅಥವಾ ನಡವಳಿಕೆ. ಸಾಮಾನ್ಯವಾಗಿ ಎಲ್ಲ ಥರದ ಮಾನಸಿಕ ಕಾಲದಲ್ಲಿ ಈ ಮೂರಲ್ಲಿ ವ್ಯತ್ಯಾಸ ಕಾಣುತ್ತೆ, ಮುಖ್ಯವಾಗಿ ಆಲೋಚನೆಗಳು. ಸೊ ನಾವು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ಯಾವುದು ತಪ್ಪು ಯಾವುದು ಸರಿ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ಸರಿ ಅರಿವು ಇದ್ದುಕೊಂಡು ನಾವೆಲ್ಲ, ನಮ್ಗೆ ಗೊತ್ತಿರುತ್ತೆ ನಮಗೆ ಸ್ಮೋಕಿಂಗ್ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು. ಅಂದರೆ ನಾವು ದೂರ ಇದ್ದಾಗ ನನ್ನ ಆಲೋಚನೆ ಸರಿ ಇದೆ, ಅದೇ ನಾನು ತುಂಬ ಟೆಂಪ್ಟ್ ಆಗಿ ಅಡಿಕ್ಟೆಡ್ ಆಗಿ ಅದಕ್ಕೆ ನಾನು ಅವಲಂಬನೆ ಆಗ್ತಿದ್ದೇನೆ ಅಂತ ಇದ್ದಾಗ ಸೊ ನನ್ನ ಆಲೋಚನೆ ಸರಿ ಇಲ್ಲ. ಅದೇ ಥರ ನಮಗೆ ಎಷ್ಟೋ ಸಲ ನಮಗೆ ಯೋಚನೆಗಳು ಅಷ್ಟೇ, ನನಗೆ ಯಾರೋ ಭಯ ಪಡಿಸ್ತಿದ್ದಾರೆ, ನನ್ನ ಸಾಯಿಸ್ತಿದ್ದಾರೆ, ಅಥವಾ ಎಷ್ಟೋ ಥರದ ಈ ಡೆಲ್ಯೂಷನ್ಸ್ ಮತ್ತು ಹ್ಯಾಲುಸಿನೇಷನ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಕೂಡ ವ್ಯತ್ಯಾಸ ಇದ್ದರೂ ಕೂಡ ಅದು ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಇನ್ನೊಂದು ನಾವು ನಮಗೆ ಬರುವಂಥ ಫೀಲಿಂಗ್ಸ್ಗಳು, ಎಮೋಷನ್ಸ್ಗಳು. ಸಾಮಾನ್ಯವಾಗಿ ನಾವು ಯಾವಾಗ ಲವಲವಿಕೆಯಿಂದ ಇರಬೇಕು, ಖುಷಿಯಾಗಿರಬೇಕು, ಎಂಥೂಸಿಯಾಸ್ಟಿಕ್ ಆಗಿರಬೇಕು, ನಾವು ಒಂದು ಮೋಟಿವೇಶನ್ ಇರಬೇಕು. ಸೊ ಅದರಲ್ಲಿ ಕಮ್ಮಿ ಆದರೆ, ನಮ್ಮ ಎನರ್ಜಿ ಕಮ್ಮಿ ಆದರೆ, ನಮ್ಗೆ ಹೇಗೆ ಫಿಸಿಕಲ್ ಎನರ್ಜಿ ಇರುತ್ತೆ ಅದೇ ಥರ ಮೆಂಟಲ್ ಎನರ್ಜಿ ಕಮ್ಮಿ ಆದರೆ, ನಾವು ಯೋಚನೆ ಮಾಡೋದರಲ್ಲಿ ತುಂಬ ಕೊರತೆ ಬಂದರೆ, ನಾವು ತುಂಬ ಯಾವಾಗಲೂ ಬೇಜಾರಾಗಿದ್ದಾಗ, ಭಯವಾಗಿದ್ದಾಗ, ಸೊ ಯಾವಾಗಲೂ ನನಗೆ ಆಗ್ತಾಯಿದೆ. ಸಿ ಒಮ್ಮೊಮ್ಮೆ ಆದರೆ ಖಂಡಿತ ಇದು ಮಾನಸಿಕ ಕಾಯಿಲೆ ಅಲ್ಲ, ಬಟ್ ಯಾವಾಗಲೂ ಇದಾಗ್ತಾಯಿದೆ, ಅದರಿಂದ ನನ್ನ ದೈನಂದಿನ ಚಟುವಟಿಕೆ ನನಗೆ ಏರುಪೇರು ಆಗ್ತಾಯಿದೆ, ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಬೇರೆ ಜೊತೆ ಸ್ಪಂದಿಸಿಕ್ಕಾಗ್ತಾಯಿಲ್ಲ. ಅದಾಗುತ್ತೆ. ಇನ್ನೊಂದು ಆ್ಯಕ್ಷನ್ಸ್, ನಾವೇನು ಯಾವ ರೀತಿ ನಾವು ನಡ್ಕೊಳ್ತೀವಿ, ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ತೀವಿ, ಅದೆಲ್ಲ ಕೂಡ ಅವಲಂಬನೆ ಆಗುತ್ತೆ. ಸೊ ಈ ಒಂದು ಯೋಚನೆ ಇರ್ಬೋದು, ಭಾವನೆ ಇರ್ಬೋದು, ಅಥವಾ ನಮ್ಮ ಏನು ಬಿಹೇವಿಯರ್ ನಡವಳಿಕೆ ಏನಿದೆ ಅದರಲ್ಲಿ ಸಾಮಾನ್ಯವಾಗಿ ಏನಾದರೂ ಸಿಗ್ನಿಫಿಕೆಂಟಾಗಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನಾವು ಅದಕ್ಕೆ ಮಾನಸಿಕ ಕಾಯಿಲೆ ಅಥವಾ ಮಾನಸಿಕ ತೊಂದರೆ ಇರ್ಬೋದು ಅಂತ ನಾವು ಗೆಸ್ ಮಾಡ್ಬೋದು. ಕೆಲವೊಮ್ಮೆ ನಮಗೆ ಏನು, ನಮಗೆ ಇವತ್ತು ನಾಳೆ ಎಕ್ಸಾಮ್ ಇದೆ, ಅಥವಾ ಏನೋ ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ನಾವು ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ನಾವು ಮದುವೆ ಆಗ್ತಾಯಿದ್ದೀವಿ, ಅಥವಾ ಎಷ್ಟು ಪ್ರೆಗ್ನೆಂಟ್ ಆಗ್ತಾರೆ, ಅಥವಾ ಏನೋ ನಮ್ಮ ಲೈಫಲ್ಲೇ ಸ್ವಲ್ಪ ಚೇಂಜಸ್ ಆದಾಗ ಎಲ್ಲರಿಗೂ ಒಂದು ರೀತಿಯಲ್ಲಿ ಆತಂಕ ಇದ್ದೇ ಇರುತ್ತೆ. ಸೊ ಅದೆಲ್ಲ ಏನು ಏನು ಕಾಯಿಲೆ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈ ಎಮೋಷನ್ಸ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ಬಟ್ ಯಾವಾಗ ಈ ಒಂದು ವ್ಯತ್ಯಾಸಗಳೇನಿದೆ ಅಲ್ಲ, ಅದು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಹ್ಯಾಂಪರ್ ಆಗುತ್ತೆ. ನಮ್ಮ ಪರ್ಸನಲ್ ಲೈಫ್ ಇರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು, ಅಥವಾ ನಮ್ಮ ಮ್ಯಾರಿಟಲ್ ಲೈಫ್ ಇರ್ಬೋದು, ನಮ್ಮ ಕೆಲಸ ಇರ್ಬೋದು, ಅಥವಾ ನಮ್ಮ ಇಂಟರ್ಪರ್ಸನಲ್ ರಿಲೇಷನ್ಶಿಪ್, ಅದು ಯಾವಾಗ ಹ್ಯಾಂಪರ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ, ನನಗೆ ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನನಗೆ ಡೈಲಿ ರುಟೀನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಅದು ಯಾವಾಗತ್ತೆ ಆವಾಗ ಅದನ್ನು ನಾವು ಕಾಯಿಲೆ ಅಂತ ಹೇಳ್ತೀವಿ. ಸೊ ಇಟ್ ಶುಡ್ ಎಫೆಕ್ಟ್ ಅವರ್ ಪರ್ಸನಲ್ ಲೈಫ್, ಫ್ಯಾಮಿಲಿ ಲೈಫ್, ಆಕ್ಯುಪೇಷನ್ ಲೈಫ್. ಸೊ ಆವಾಗ ಮಾತ್ರ ಅದನ್ನು ಕಾಯಿಲೆ ಅಂತ ಹೇಳ್ತಾರೆ. ಒಂದು ನಮ್ಮ ಫ್ಯಾಮಿಲಿಯಲ್ಲೇ ನಮಗೆ ಸಹಾಯಗಳನ್ನು ಖಂಡಿತ ಪಡ್ಕೊಳ್ಬೋದು, ಅಥವಾ ನಮ್ಮ ಪೇರೆಂಟ್ಸ್ಗಳಿರ್ಬೋದು, ಅಥವಾ ಟೀಚರ್ಸ್ಗಳಿರ್ಬೋದು. ಸ್ವಲ್ಪ ಮಟ್ಟಿಗೆ ನಮಗೆ ಆತಂಕ ಆಗ್ತಾಯಿದೆ, ಭಯ ಆಗ್ತಾಯಿದೆ ಅಂತ, ಅದಕ್ಕೆ ಮುಂಚಿನ ಕಾಲದಲ್ಲಿ ಕೂಡು ಕುಟುಂಬ ಇತ್ತು, ಮನೆಯಲ್ಲಿ ಹಿರಿಯರು ಇರ್ತಾಯಿದ್ರು, ಅವ್ರಿಗೆ ಮಾರ್ಗದರ್ಶನ ನೀಡ್ತಾಯಿದ್ರು, ಯಾವುದೇ ರೀತಿ ಇಂಥ ಬಂದಾಗ ಅವರಿಗೆ ಹುರಿತುಂಬಿಸ್ತಾಯಿದ್ರು. ಸೊ ನಾವೆಲ್ಲ ತಕ್ಕ ಮಟ್ಟಿಗೆ ಯಾವಾಗಲೂ ನಾವು ಇಂಥ ಕಾಯಿಲೆಯಿಂದ ನಾವು ಹೊರಡೆ ಇರ್ತಾಯಿದ್ವಿ. ಬಟ್ ಇವಾಗ ಏನಾಗಿದೆ, ನಮಗೆ ಕ್ವಾಲಿಟಿ ಟೈಮ್ ಇರೋದಿಲ್ಲ, ಪೇರೆಂಟ್ಸ್ಗಳು ವರ್ಕಿಂಗ್ ಇರ್ತಾರೆ, ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರಿಗೇನೋ ಒಂದು ಹಂಚ್ಕೊಳ್ಳಿಕ್ಕಿರುತ್ತೆ, ಯಾರೂ ಅವರಿಗೆ ಹಂಚ್ಕೊಳ್ಳಿಕ್ಕಿರೋದಿಲ್ಲ. ಅವಾಗ ಏನಾಗುತ್ತೆ, ಅದೆಲ್ಲ ಎಮೋಷನ್ಸ್ ಏನಿದೆ ಅದು ಸಪ್ರೆಸ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಟ್ರೀಟ್ಮೆಂಟ್ ಕ್ಯಾನ್ ಆಲ್ವೇಸ್ ಬಿ ಇನ್ ದ ಫ್ಯಾಮಿಲಿ, ಅಥವಾ ನಮ್ಮ ಪಾಲಕರು ಇರ್ಬೋದು, ಅಥವಾ ಪೋಷಕರು, ಅಥವಾ ನಮ್ಮ ಟೀಚರ್ಸ್ಗಳಿಂದ ಖಂಡಿತ ಪಡ್ಕೊಳ್ಬೋದು. ಹಾಗೆ ಮೈಲ್ಡ್ ಪ್ರಾಬ್ಲಮ್ಸ್ನ ಅವ್ರಿಗೆ ಖಂಡಿತ ತಗೊಳ್ಬೋದು. ಅದೇ ರೀತಿ ಜಾಸ್ತಿ ಖಂಡಿತ ಯಾವಾಗ ಇದೊಂದು ಮೈಲ್ಡ್ಕ್ಕಿಂತ ಮಾಡ್ರೇಟ್ ಅಥವಾ ಸಿವಿಯರ್ ಪ್ರಾಬ್ಲಮ್ ಇದ್ದಾಗ ಬೇರೆ ಬೇರೆ ಥರದಲ್ಲಿ ನಿಮಗೆ ವೈದ್ಯರು ಸಿಗ್ತಾರೆ. ಅದು ಕೂಡ ನಿಮಗೆ ಯಾರು ನಿಮಗೆ ಜನರಲ್ ಫಿಸಿಷಿಯನ್ಸ್ ಇರ್ಬೋದು, ಅಥವಾ ಅದರಲ್ಲೂ ಕೂಡ ಈ ಮಾನಸಿಕ ವೈದ್ಯರು ಇರ್ತಾರೆ, ಸೈಕಿಯಾಟ್ರಿಸ್ಟ್ ಅಂತ ಇರ್ತಾರೆ, ಅಥವಾ ಸೈಕಾಲಜಿಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಇರ್ತಾರೆ. ಅವ್ರ ಹತ್ರ ಹೋದಾಗ ನಿಮ್ಗೆ ಏನು ತೊಂದರೆ ಅಂತ ಅವ್ರಿಗೆ ಹಂಚಿಕೊಂಡಾಗ ಅವ್ರು ನಿಮಗೆ ಸರಿ ರೀತಿ ಅನಾಲಿಸಿಸ್ ಮಾಡ್ತಾರೆ, ನಿಮಗೆ ಹಿಸ್ಟ್ರಿ ತೊಗೊಳ್ತಾರೆ, ಅವರಿಗೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ನಿಮಗೆ ಈ ಥರ ತೊಂದರೆ ಇದೆ, ಇದಕ್ಕೆ ಈ ಥರದ ಟ್ರೀಟ್ಮೆಂಟ್ ಬೇಕು, ಮೆಡಿಸಿನ್ಸ್ ಬೇಕು, ಥೆರಪೀಸ್ ಬೇಕು, ಕೌನ್ಸಿಲಿಂಗ್ ಬೇಕು, ಸೈಕೋಥೆರಪಿ ಬೇಕು ಅಂತ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ.
1: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಗೀತಾಂಜಲಿ ಶಂಕರ ಪ್ರಸಾದ್ ಸಾಲಿಮಠ್, ಕೆಎಲ್ಇ ಬಸವನಕುಡಚಿಯ ಔಷಧೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಮತ್ತು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಕ್ಲಿನಿಕಲ್ ಟ್ರಯಲ್ಸ್ ನೈತಿಕ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತಿನ ವಿಷಯ ಪೇಷಂಟ್ ವೈಸ್ ಇನ್ ಕ್ಲಿನಿಕಲ್ ಟ್ರಯಲ್ಸ್, ಅಂದರೆ ಹೊಸ ಔಷಧಿಗಳು ಮಾರುಕಟ್ಟೆಗೆ ಬರುವ ಮೊದಲು ನಡೆಸುವ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಭಾಗವಹಿಸುವಂತಹ ಪ್ರಯೋಗಾರ್ಥಿಗಳು ಅವರ ಧ್ವನಿ. ಸೊ ನಾವು ಇದನ್ನ ಕೇಳಿದಾಗ ಒಮ್ಮೆಲೆ ಕ್ಲಿನಿಕಲ್ ಟ್ರಯಲ್ಸ್ ಅಂದ್ರೆ ಏನಪ್ಪ ಅಥವಾ ಪೇಷಂಟ್ ವೈಸ್ ಅಂದ್ರೆ ಏನು ಅಂತ ಒಮ್ಮೆಲೆ ನಾವು ಕೆಲವೊಂದು ನಮಗೆ ಪ್ರಶ್ನೆಗಳು ಬರುತ್ತವೆ. ಸೊ ಅದರ ಮಾಹಿತಿಗಾಗಿ, ಔಷಧಿಗಳ ಪ್ರಾಯೋಗಿಕ ಪರೀಕ್ಷೆ ಕೇವಲ ಅಲೋಪತಿ ಅಥವಾ ಮಾಡರ್ನ್ ಔಷಧಿಗಳಿಗೆ ಸೀಮಿತ ಆಗಿಲ್ಲ. ಆಯುರ್

ವೇದ, ಹೋಮಿಯೋಪತಿ, ಯುನಾನಿ, ಸಿದ್ಧಿ, ನ್ಯಾಚುರೋಪತಿ ಔಷಧಿಗಳು ಕೂಡ ತಮ್ಮದೇ ನೈತಿಕ ಸಮಿತಿ ಮತ್ತು ನಿಯಂತ್ರಕ ಮಾರ್ಗಸೂಚಿಗಳ ಪ್ರಕಾರ ನಡೆಸುತ್ತವೆ. ವೈದ್ಯಕೀಯ ಕ್ಷೇತ್ರ, ಔಷಧಿ ಕಂಪನಿ ಮತ್ತು ಕೆಲವರಿಗೆ ಮಾತ್ರ ಇದರ ಬಗ್ಗೆ ಜ್ಞಾನ ಇರುವಾಗ ಇದು ಸೀಮಿತ ಆಗಿದೆ. ಅದಕ್ಕೆ ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಏನು ಅಂತ ಮೊದಲು ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ. ಮೊದಲೇ ಹೇಳಿದಂತೆ ಹೊಸ ಔಷಧಿ ತಯಾರಿಯಾಗಿ ಅಭಿವೃದ್ಧಿಪಡಿಸಬೇಕೆಂದರೆ ಮುಖ್ಯವಾಗಿ ವೈಜ್ಞಾನಿಕ ಪ್ರಯೋಗಾಲಯ ಅಂದರೆ ಲ್ಯಾಬೊರೇಟರಿ. ಸೊ ಅದರಲ್ಲಿ ಡ್ರಗ್ ಡಿಸ್ಕವರಿ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಪ್ರಾಣಿಗಳ ಪ್ರಯೋಗ ಹಂತ ಪ್ರೀಕ್ಲಿನಿಕಲ್, ಅದಾದ ಮೇಲೆ ಮನುಷ್ಯ ಸಂಬಂಧಿತ ಪ್ರಾಯೋಗಿಕ ಪರೀಕ್ಷೆ ಕ್ಲಿನಿಕಲ್ ಅಂತ ವಿಂಗಡಿಸುತ್ತೇವೆ. ಅದಾದ ಮೇಲೆ ಕ್ಲಿನಿಕಲ್ ವಿಭಾಗದಲ್ಲಿ ಅಂದರೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡುವಾಗ 4 ಹಂತಗಳಿವೆ, ಫೇಸ್ 1, ಫೇಸ್ 2, ಫೇಸ್ 3 ಮತ್ತು ಫೇಸ್ 4 ಅಂತ. ಈ ಎಲ್ಲಾ ಪ್ರಯೋಗಗಳ ಮೂಲಕ ಒಂದು ಔಷಧಿ ಮಾರುಕಟ್ಟೆಗೆ ಬರಬೇಕು ಅಂದರೆ ಸುಮಾರು 10-12 ವರ್ಷ ಆಗುತ್ತದೆ. ಇದನ್ನ ಕೇಳಿದಾಗ ನಿಮಗೆಲ್ಲ ಆಶ್ಚರ್ಯ ಆಗಬಹುದು. ಆದರೆ ಈಗ ತಂತ್ರಜ್ಞಾನದ ಸಹಾಯದಿಂದ 6-10 ವರ್ಷ ಆಗಬಹುದು ಅಥವಾ ಕಡಿಮೆನೂ ಆಗಬಹುದು. ಇದಕ್ಕಾಗಿ ಒಂದು ಉದಾಹರಣೆ ಹೇಳಬೇಕಂದ್ರೆ ಕೋವಿಡ್ ಟೈಮಲ್ಲಿ ಆ ಲಸಿಕೆ ಬರಬೇಕಂದ್ರೆ ಬಹಳ ವೇಗವಾಗಿ ನಮ್ಮ ಭಾರತದ ಮೂಲಕ ಸೀರಮ್ ಇನ್ಸ್ಟಿಟ್ಯೂಟ್ ಅವರು ತಯಾರಿ ಮಾಡಿದರು. ಆಗ ಈ ಅವಧಿಯನ್ನು ಕಡಿಮೆ ಮಾಡಬೇಕಾಯಿತು, ಪರೀಕ್ಷೆ ಅವಧಿ. ಇದು ಕೆಲವೊಂದು ಸಾರಿ ಎಮರ್ಜೆನ್ಸಿ ಬಂದಾಗ ಈ ತರ ನಾವು ಅವಧಿಯನ್ನು ಕಡಿಮೆ ಮಾಡಿ, ಆದರೆ ಅದು ಪರಿಣಾಮಕಾರಿಯಾಗಿ ಇರುತ್ತೋ ಇಲ್ಲವೋ ಅಥವಾ ಸೇಫ್ ಆಗಿ ಇದೆಯೋ ಇಲ್ಲವೋ ಅಂತ ಖಚಿತಪಡಿಸಿಕೊಂಡ ಮೇಲೆಯೇ ಅದನ್ನು ಮಾರುಕಟ್ಟೆಗೆ ತರುತ್ತಾರೆ. ಇನ್ನೊಂದು ಉದಾಹರಣೆ ಹೇಳುವುದಾದ್ರೆ ಕ್ಯಾನ್ಸರ್ಗೆ ಒಂದು ಹೊಸ ಔಷಧಿ ಅಭಿವೃದ್ಧಿಪಡಿಸಬೇಕೆಂದರೆ ಸುಮಾರು 10,000 ಸಂಭಾವ್ಯ ರಾಸಾಯನಿಕ ಸಂಯುಕ್ತಗಳು ಅಂದರೆ ಕಾಂಪೌಂಡ್ಸ್ ಅಥವಾ ಜೈವಿಕ ಅಣುಗಳನ್ನು ಗುರುತಿಸಿ ಅದರಲ್ಲಿ ಅದನ್ನು ಪರೀಕ್ಷಿಸಿ ಕೇವಲ 10-20 ಅತ್ಯುತ್ತಮ ಆಯ್ಕೆ ಮಾಡುತ್ತಾರೆ. ನಂತರ ಪ್ರೀ ಕ್ಲಿನಿಕಲ್ ಅಂದರೆ ಆಯ್ದಂತ ಕೆಲವೇ ಪ್ರಾಣಿಗಳ ತಳಿಗಳಲ್ಲಿ, ಉದಾಹರಣೆಗಾಗಿ ಅಲ್ಬಿನೋ ರ್ಯಾಟ್ಸ್ ಅಥವಾ ಗಿನಿಪೆಗ್ಸ್, ಆಮೇಲೆ ಹಂದಿಗಳಲ್ಲಿ ಈ ತರ ಮಾಡಿದಾಗ ಅದನ್ನು ನಾವು ಇನ್ವಿವೋ ಟೆಸ್ಟ್ ಅಂತ ಹೇಳುತ್ತೇವೆ. ಅದರ ನಂತರ ಮನುಷ್ಯರ ದಾನಿಗಳ ಅಂಗಾಂಗ ಜೀವಕೋಶಗಳಲ್ಲಿ ಮಾಡುವುದಾದರೆ ಅದಕ್ಕೆ ಇನ್ವಿಟ್ರೋ ಟೆಸ್ಟ್. ಆ ಪ್ರಯೋಗ ನಡೆಸಿ ಸುರಕ್ಷತೆ ಮತ್ತು ಪರಿಣಾಮಕಾರಿಯಾಗಿ ಮುಂದಿನ ಹಂತಕ್ಕೆ ಅಂದರೆ ಮನುಷ್ಯರಲ್ಲಿ ಮಾಡಬಹುದಾ ಅಥವಾ ಇಲ್ಲವಾ ಅಂತ ನಿರ್ಧರಿಸಲಾಗುತ್ತದೆ ಮತ್ತು ಮುಂದಿನ ಹಂತಕ್ಕೆ ಅನುಮತಿ ಸಿಗುತ್ತದೆ. ಈಗ ಕ್ಲಿನಿಕಲ್ ಪ್ರಯೋಗ ಅಥವಾ ಕ್ಲಿನಿಕಲ್ ಟ್ರಯಲ್, ಮೊದಲೇ ಹೇಳಿದಂತೆ ಮೊದಲನೇ ಹಂತ ಫೇಸ್ 1, ಇದರಲ್ಲಿ ಕೆಲವೇ ಆರೋಗ್ಯವಂತ ಸ್ವಯಂ ಸೇವಕರಿಗೆ ಅವರ ಅನುಮತಿಯ ಮೇರೆಗೆ ಅತಿ ಸಣ್ಣ ಪ್ರಮಾಣ ಅಥವಾ ಮೈಕ್ರೋ ಡೋಸಿಂಗ್ ನೀಡಿ ಔಷಧಿಯ ಪರೀಕ್ಷೆ ನಡೆಸಲಾಗುತ್ತದೆ. ಎರಡನೇ ಹಂತದಲ್ಲಿ ಫೇಸ್ 2 ಅಂದರೆ ಕಾಯಿಲೆ ಇರುವ ಸುಮಾರು 20-100 ರೋಗಿಗಳಲ್ಲಿ ಮಾತ್ರ ಔಷಧಿ ನೀಡಿ ಪರಿಣಾಮಕಾರಿತ್ವ ಅಂದರೆ ಎಫಿಕಸಿ ಮತ್ತು ಸರಿಯಾದ ಡೋಸೇಜ್ ನಿರ್ಧರಿಸಲಾಗುತ್ತದೆ. ಮೂರನೇ ಹಂತದಲ್ಲಿ ಫೇಸ್ 3, ಇದರಲ್ಲಿ 100+ ರೋಗಿಗಳು ಅಥವಾ 100+ ಮೇಲ್ಪಟ್ಟ ರೋಗಿಗಳಲ್ಲಿ ಪ್ರಾಯೋಗಿಕ ಔಷಧಿ ನೀಡಿ ಸುರಕ್ಷತೆ ಮತ್ತು ಪರಿಣಾಮವನ್ನು ಮತ್ತೆ ಖಚಿತಪಡಿಸಿಕೊಳ್ಳಲಾಗುತ್ತದೆ. ಇದರ ನಂತರ ನಿಯಂತ್ರಕ ಅನುಮೋದನೆಯನ್ನು ಅಧಿಕೃತ ಮಂಡಳಿ ಅಂದರೆ ರೆಗ್ಯುಲೇಟರಿ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಮೂಲಕ ಪಡೆಯಲಾಗುತ್ತದೆ. ಭಾರತದಲ್ಲಿ ಇದನ್ನು ನಾವು CDSCO ಅಥವಾ ಅಮೆರಿಕದಲ್ಲಿ FDA ಅನುಮತಿ ಪಡೆಯುತ್ತಾರೆ. ಅದೇ ತರ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಅನುಮತಿ ಇರುತ್ತದೆ. ಇದು ಇಷ್ಟಕ್ಕೆ ಸೀಮಿತವಾಗದೆ ಹಂತ 4 ಅಥವಾ ಫೇಸ್ 4 ಅಥವಾ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೆಲೆನ್ಸ್ ಅಂದರೆ ಮಾರುಕಟ್ಟೆ ಮೇಲ್ವಿಚಾರಣೆಯ ಕಾರ್ಯಕ್ಕೆ ಔಷಧಿಗಳ ಒಳಪಡಲ್ಪಡುತ್ತದೆ. ಔಷಧಗಳನ್ನು ಸಾರ್ವಜನಿಕರು ಬಳಸುವಾಗ ಆಗುವಂತ ಅಡ್ಡ ಪರಿಣಾಮ ಅಂದರೆ ಸೈಡ್ ಎಫೆಕ್ಟ್ಸ್ ಪತ್ತೆ ಹಚ್ಚಿ ನಿರಂತರವಾಗಿ ಪರಿಶೀಲಿಸಿ ಅದರ ವರದಿಯನ್ನು ಆ ಸಂಬಂಧಪಟ್ಟ ಆರೋಗ್ಯ ಮತ್ತು ನಿಯಂತ್ರಕ ವಿಭಾಗಕ್ಕೆ ಒಪ್ಪಿಸಲಾಗುತ್ತದೆ. ನಿರಂತರವಾಗಿ ಆ ಔಷಧಿಯ ಅಡ್ಡ ಪರಿಣಾಮದ ವರದಿಗಳು ಬಂದರೆ ಆ ಔಷಧಿಗಳನ್ನು ಮಾರುಕಟ್ಟೆಯಿಂದ ಸ್ಥಗಿತಗೊಳಿಸಿ ಅದಕ್ಕೆ ಸಂಬಂಧಪಟ್ಟ ಕಾನೂನು ಕ್ರಮವನ್ನು ಸಹ ತೆಗೆದುಕೊಳ್ಳಲಾಗುತ್ತದೆ. ಈ ಎಲ್ಲಾ ಹಂತಗಳನ್ನು ನೋಡಿದಾಗ ಇದರಲ್ಲಿ ರೋಗಿಗಳ ಕೊಡುಗೆ ಏನು ಅಥವಾ ಭಾಗವಹಿಸುವ ಪ್ರಯೋಗಾರ್ಥಿಗಳು ಕೇವಲ ಅಧ್ಯಯನದ ಒಂದು ಭಾಗವೇ ಅಥವಾ ಅದನ್ನು ಬಿಟ್ಟು ಅವರ ಪ್ರಮುಖ ಭಾಗವಾಗಬೇಕು? ಸಂಶೋಧನೆಗಳ ಪ್ರಮುಖ ಭಾಗವಾದರೆ ಅದನ್ನು ನಾವು ಪೇಷಂಟ್ ಸೆಂಟ್ರಿಕ್ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳುತ್ತೇವೆ. ಇದರಲ್ಲಿ ಪೇಷಂಟ್ ವೈಸ್ ಅಂದರೆ ರೋಗಿಗಳ ಅನುಭವಗಳು, ಅಭಿಪ್ರಾಯಗಳು ಮತ್ತು ನಿರೀಕ್ಷೆಗಳು ಕ್ಲಿನಿಕಲ್ ಟ್ರಯಲ್ ಗುಣಮಟ್ಟವನ್ನು ಹೆಚ್ಚಿಸುತ್ತವೆ. ನಾನು ಸುಮಾರು 15 ವರ್ಷದಿಂದ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಎಥಿಕ್ಸ್ ಕಮಿಟಿಯ ಈ ಒಂದು ಭಾಗವಾಗಿರೋದ್ರಿಂದ ಭಾಗವಹಿಸುವವರ ನೋವು, ಅಪೇಕ್ಷೆ, ನಮ್ಮಲ್ಲಿ ಅವರಿಗಿರೋ ತುಡಿತ ಇವೆಲ್ಲ ಅರ್ಥವಾಗಬೇಕು ಅಂತಂದ್ರೆ ಅವರಿಗೊಂದು

0: ಧ್ವನಿ ಕೊಡಬೇಕು. ಅದನ್ನು ಹೇಗೆ ಮಾಡಬಹುದು ಅಂದ್ರೆ, ನಾವು ಕೆಲವೊಂದು ಮಾಹಿತಿ ಕಾರ್ಯಾಗ್ರಹ ಮಾಡಿ ಅಲ್ಲಿ ಅವರ ಅನುಭವ ಹಂಚಿಕೆ ಕೇಳಿ ಕೆಲವೊಂದು ಅಭಿಪ್ರಾಯಗಳನ್ನು ಹಾಳೆಯ ಮೇಲೆ, ಮೊಬೈಲ್ ಪೇಜ್ ಮೇಲೆ, ಚಿತ್ರಕಥೆ ಮೂಲಕ ಮಾಹಿತಿ ಒಪ್ಪಿಗೆ ಪ್ರಕ್ರಿಯೆ ಅಂದ್ರೆ ಇನ್ಫಾರ್ಮ್ಡ್ ಕನ್ಸೆಂಟ್, ಇದರಲ್ಲಿ ಸಾಮಾನ್ಯ ಭಾಷೆ ಇದೆಯೋ ಇಲ್ಲವೋ, ಏನಾದರೂ ಬದಲಾವಣೆ ಬೇಕಾ, ಅಥವಾ ಇಂಥ ಮುಂತಾದ ಪ್ರಯೋಗಗಳನ್ನು ಮಾಡಿ ಅದನ್ನು ನಾವು ತಿಳಿದುಕೊಳ್ಳಬಹುದು. ಈಗ ಇವರ ಭಾಗವಹಿಸುವರ ಧ್ವನಿ ಯಾಕೆ ಮುಖ್ಯ? ಸಂಶೋಧನೆಗಳು ಕ್ಲಿನಿಕಲ್ ಪ್ರಯೋಗಗಳ ಹೊರತಾಗಿ ನೈಜ ಪುರಾವೆ ಅಂದರೆ ಇದರಲ್ಲಿ ರಿಯಲ್ ಪ್ರೂಫ್ ಅಂತೀವಿ, ಅಥವಾ ರಿಯಲ್ ವರ್ಲ್ಡ್ ಎವಿಡೆನ್ಸ್ ಅಂತ ಹೇಳ್ತೀವಿ, ಅಥವಾ ಜೀವನದ ಗುಣಮಟ್ಟ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಸುಧಾರಿಸಿದೆಯೋ ಇಲ್ಲವೋ ತಿಳಿಸುತ್ತದೆ. ಉದಾಹರಣೆಗೆ, ಎಷ್ಟೋ ರೋಗಿಗಳ ಭಾಗವಹಿಸಿದ ನಂತರ ಅವರು ಬಂದು ನಾವು ಗುಣಮುಖರಾಗಿ ಸಂತೋಷವಾಗಿದ್ದೇವೆ, ಈ ಅನುಭವ ಬೇರೆ ರೋಗಿಗಳಲ್ಲಿ ಹಂಚಿಕೊಳ್ಳಬೇಕಾಗಿದೆ ಅಂದಾಗ ಅಂತವರ ಪೇಷಂಟ್ ರಿಜಿಸ್ಟ್ರಿ ತಯಾರಿಸಿ ಆ ವೇದಿಕೆಯನ್ನು ಕಲ್ಪಿಸಿದರೆ ಬೇರೆಯವರಿಗೆ, ಸಂಶೋಧಕರಿಗೆ, ಔಷಧ ತಯಾರಕರಿಗೆ ಇನ್ನಷ್ಟು ಸಂಶೋಧನೆಗೆ ಪ್ರೋತ್ಸಾಹವಾಗುತ್ತದೆ ಮತ್ತು ಗುಣಮಟ್ಟದ ಔಷಧಿಗಳು ಮಾರುಕಟ್ಟೆಯಲ್ಲಿ ಬರಲು ಸಹಾಯವಾಗುತ್ತದೆ. ಇವು ಹೇಗೆ ಸಹಾಯ ಮಾಡುತ್ತದೆ ಅಂದರೆ, ರೋಗಿಗಳ ಧ್ವನಿ ಅಂತ ಏನ್ ಹೇಳ್ತೀವಿ ಅಥವಾ ಭಾಗವಹಿಸುವ ಧ್ವನಿ ಯಾಕೆ ಮುಖ್ಯ, ಅವು ಹೇಗೆ ಸಹಾಯ ಮಾಡುತ್ತವೆ ಅಂದ್ರೆ, ಕ್ಲಿನಿಕಲ್ ಟ್ರಯಲ್ ವಿನ್ಯಾಸ ಸುಧಾರಿಸುತ್ತವೆ. ಅಂದ್ರೆ ನಾವು ಯಾವ ತರ ಪ್ರೋಟೋಕಾಲ್ ಡಿಸೈನ್ ಮಾಡಿರುತ್ತೇವೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಅವರ ಪ್ರಕಾರ ಅದನ್ನು ನಾವು ಹೇಗೆ ಸುಧಾರಿಸಬಹುದು. ಅಧ್ಯಯನ ಅವಧಿ ಸುಲಭವಾಗುತ್ತದೆ. ಒಂದು ವೇಳೆ ಅದು ಅಧ್ಯಯನ ಮಾಡಲು ಬಹಳಷ್ಟು ವೇಳೆ ತೆಗೆದುಕೊಳ್ಳುತ್ತಿದ್ದರೆ ಅದರ ಅವಧಿಯನ್ನು ಇದು ಸುಲಭವಾಗಿಸುತ್ತದೆ. ಅನಗತ್ಯ ಪರೀಕ್ಷೆ ಕಡಿಮೆ ಮಾಡುತ್ತದೆ. ಅವರ ಅನುಮತಿ ಒಪ್ಪಂದದ ಮೇರೆಗೆ ಭಾಗವಹಿಸುವುದನ್ನು ಸುಲಭಗೊಳಿಸುತ್ತದೆ. ಇನ್ನು ಮೇಲೆ ರೋಗಿಗಳ ಬೆಂಬಲ ಸಂಘಟನೆ ಅಂದರೆ ಏನು? ಇದು ಪೇಷಂಟ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಆ ಮೂಲಕ ರೋಗಿ ಮಾಹಿತಿ ಹಕ್ಕುಗಳನ್ನು ಪ್ರತಿನಿಧಿಸಲಾಗುತ್ತದೆ ಮತ್ತು ಸಂಶೋಧಕರು ಮತ್ತು ಇತರರ ನಡುವೆ ಸೇತುವೆ ತರಹ ಕಾರ್ಯನಿರ್ವಹಿಸಲಾಗುತ್ತದೆ. ನಮ್ಮಲ್ಲಿ ಮುಖ್ಯವಾಗಿ ನಾಲ್ಕು ನೈತಿಕ ದೃಷ್ಟಿಕೋನದಿಂದ ಕ್ಲಿನಿಕಲ್ ಟ್ರಯಲ್ಸ್ ನಡೆಸಲಾಗುತ್ತದೆ. ಒಂದು, ವ್ಯಕ್ತಿಯ ಗೌರವ, ರೆಸ್ಪೆಕ್ಟ್ ಫಾರ್ ಪರ್ಸನ್ಸ್. ಆಮೇಲೆ ಹಿತಕಾರನ, ಬೆನಿಫಿಷಿಯನ್ಸ್. ಅದಾದ ಮೇಲೆ ನ್ಯಾಯ, ಜಸ್ಟಿಸ್. ಮತ್ತೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ. ಇವೆಲ್ಲವೂ ಮುಂತಾದ ಆರ್ಗನೈಸೇಷನ್ ಕೂಡ ಅದನ್ನೇ ಅನುಷ್ಠಾನಗೊಳಿಸುತ್ತಾರೆ. ಉದಾಹರಣೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಹಾರ್ಮೋನೈಸೇಷನ್ ಅಂದರೆ ICH ಗೈಡ್ಲೈನ್ಸ್. ಈ ತರ ತುಂಬಾ ಗೈಡ್ಲೈನ್ಸ್ ಇದೆ. ಆಮೇಲೆ ರೆಗ್ಯುಲೇಟರಿ ಬಾಡೀಸ್ ಇದೆ. ಸೊ ಇವೆಲ್ಲ ನಮ್ಮ ಅನುಷ್ಠಾನದಲ್ಲಿ ತುಂಬಾ ಸಹಾಯ ಮಾಡುತ್ತವೆ. ರೋಗಿಯ ಧ್ವನಿ ಅನುಷ್ಠಾನದಲ್ಲಿ ಏನು ಸವಾಲುಗಳು ಬರುತ್ತವೆ? ಬಹುತೇಕ ರೋಗಿಗಳಲ್ಲಿ ಅರಿವಿನ ಕೊರತೆ ಇದೆ. ಕ್ಲಿನಿಕಲ್ ಟ್ರಯಲ್ಸ್ ಅಂದ್ರೆ ಏನಪ್ಪ, ಬಹಳ ಹೆದರಿಕೆ ಆಗುತ್ತೆ, ಇದರಲ್ಲಿ ಭಾಗವಹಿಸಬೇಕೋ ಬೇಡವೋ, ಅಥವಾ ಅವರು ನಮ್ಮ ಧ್ವನಿಗೆ ಧ್ವನಿಯಾಗುತ್ತಾರೋ ಇಲ್ಲವೋ, ಈ ತರ ಈ ಅರಿವಿನ ಕೊರತೆಯನ್ನು ನಾವು ಸವಾಲು ಅಂತ ಹೇಳುತ್ತೇವೆ. ಇನ್ನೊಂದು, ಸಂಶೋಧನಾ ಜ್ಞಾನ ಕೊರತೆ. ನಾನು ಮೇಲೆ ಹೇಳಿದಂತೆ ಇದರಲ್ಲಿ ಒಂದು ಔಷಧಿ ಮಾರುಕಟ್ಟೆಗೆ ಬರಬೇಕಾದ್ರೆ 10-15 ವರ್ಷ ತಗೊಂಡು ಹಂತ ಹಂತವಾಗಿ ಅಭಿವೃದ್ಧಿಗೊಳಿಸಲಾಗುತ್ತದೆ. ಸೊ ಇದರ ಬಗ್ಗೆ ಸಂಶೋಧನಾ ಜ್ಞಾನ ಕೊರತೆ ಇದೆ, ಅದು ಒಂದು ಸವಾಲು. ಭಾಷಾ ಮತ್ತು ಸಾಂಸ್ಕೃತಿಕ ಅಡೆತಡೆಗಳು. ನಮ್ಮಲ್ಲಿ ಭಾಗವಹಿಸಬೇಕಾದರೆ ಕೆಲವೊಂದು ಭಾಷೆ ಅಥವಾ ಸಾಂಸ್ಕೃತಿಕ ಅಡೆತಡೆಗಳು ಬರಬಹುದು. ಅವೆಲ್ಲವನ್ನು ನಿವಾರಿಸಿಕೊಂಡು ಮುಂದೆ ಹೋದರೆ ಈ ಸವಾಲುಗಳು ಎದುರಿಸಬಹುದು. ಇನ್ನೊಂದಂದರೆ ಸಂಪನ್ಮೂಲಗಳ ಕೊರತೆ. ಈಗ ಭಾಗವಹಿಸುವರು, ನಾವು ಇದರಲ್ಲಿ ಹೇಗೆ ಭಾಗವಹಿಸಬೇಕು, ಎಲ್ಲಿಂದ ಬರಬೇಕು, ಅಥವಾ ಇದಕ್ಕಾಗಿ ಏನಾದರೂ ಅವರು ನಮಗೆ ಸಹಾಯ ಮಾಡುತ್ತಾರಾ, ಈ ತರ ಸಂಪನ್ಮೂಲಗಳ ಕೊರತೆ ಇದ್ದರೆ ಅದು ಒಂದು ಸವಾಲು ಆಗುತ್ತದೆ. ವಿಭಿನ್ನ ಜನಸಮೂಹಗಳನ್ನು ತಲುಪುವ ಕಷ್ಟ. ಈಗ ನಾವು ಕಮ್ಯುನಿಟಿ ರಿಸರ್ಚ್ ಅಂತ ಹೇಳುತ್ತೇವೆ, ಆ ತರ ಜನಸಮೂಹಗಳನ್ನು ನಾವು ಅರಿವು ಮೂಡಿಸಬೇಕಾಗಬಹುದು. ಇಲ್ಲಿ ಭಾರತದಲ್ಲಿ ರೋಗಿಗಳ ಭಾಗವಹಿಸುವಿಕೆ ಕ್ರಮೇಣ ಹೆಚ್ಚುತ್ತಿದೆ. ಏಕೆಂದರೆ ಎಥಿಕ್ಸ್ ಕಮಿಟಿಗಳು ಅಥವಾ ಸಮಿತಿಗಳು ರೋಗಿಗಳ ಪರವಾಗಿ ಇವೆ. ರೋಗಿ ಬೆಂಬಲ ಗುಂಪುಗಳು, ವೈದ್ಯಕೀಯ ಕಾಲೇಜುಗಳು, ಕ್ಲಿನಿಕಲ್ ಸಂಶೋಧನಾ ಸಂಸ್ಥೆಗಳು ರೋಗಿಗಳ ಹೆಚ್ಚಿನ ಭಾಗವಹಿಸುವಿಕೆ ಸಂಶೋಧನೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತಿವೆ. ಈಗ ಶ್ರೋತರಿಗೆ ಮುಖ್ಯ ಸಂದೇಶ, ಕ್ಲಿನಿಕಲ್ ಟ್ರಯಲ್ಸ್ ಕೇವಲ ಔಷಧಿಗಳ ಪರೀಕ್ಷೆಗೆ ಮಾತ್ರವಲ್ಲ, ಜನರ ಜೀವನವನ್ನು ಉತ್ತಮಗೊಳಿಸುವ ಸಾಧನವಾಗಿದೆ. ರೋಗಿಗಳು ತಮ್ಮ ಅನುಭವಗಳು, ನಿರೀಕ್ಷೆಗಳು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ ಸಂಶೋಧನೆ ಹೆಚ್ಚು ಅರ್ಥಪೂರ್ಣ, ನೈತಿಕ ಮತ್ತು ಪರಿಣಾಮಕಾರಿಯಾಗಿ ಇರುತ್ತದೆ. ರೋಗಿಗಳ ಬಗ್ಗೆ ಯಾವುದನ್ನು ರೋಗಿಗಳಿಲ್ಲದೆ ನಿರ್ಧರಿಸಬಾರದು. ಅದಕ್ಕೆ ಹೇಳುವುದು, ನಥಿಂಗ್ ಅಬೌಟ್ ಪೇಷಂಟ್ಸ್ ವಿದೌಟ್ ಪೇಷಂಟ್ಸ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೂ ಪ್ರಸಾರವಾಯಿತು ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ.

0: ಕಾರ್ಯಕ್ರಮ ಇದು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯ ಬಸವನಕುಡುಚಿ ಬೆಳಗಾವಿ ಇವರ ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವಣುಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
4: ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಐತಿ. ಜನ್ಮಲೇಲ್ಯಾ ಮುಲಾನ್ಪಾಸೂನ್ ತೆ ವಯೋವೃದ್ಧಾನ್ಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ್, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831247036 आणि 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಹಣ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ. ಕಳೆದ 25 ವರ್ಷಕ್ಕಿಂತ ಹೆಚ್ಚು ಫೋಟೋಗ್ರಫಿಯಲ್ಲಿ ನುರಿತ ಅನುಭವಿಯಾದ ಶ್ರೀ ಪುಂಡ್ಲಿಕ್ ಕೆ ಪಡಿಗೇರ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಅವರೊಂದಿಗೆ ಇದ್ದಾರೆ ಶ್ರೀ ಸುಮಾನಂದ್ ಮಾರುತಿ ಗಡ್ಕರಿ ಅವರು. ಕಾರ್ಯಕ್ರಮದಲ್ಲಿ ತಮಗೂ ಸ್ವಾಗತ ಹಾಗೂ ನಮಸ್ಕಾರ ಸರ್. ಸೊ ಪ್ರಾರಂಭ ಮಾಡೋಣ. ವರ್ಲ್ಡ್ ಫೋಟೋಗ್ರಫಿ ಡೇ, ಎಲ್ಲರಿಗೂ ಫೋಟೋ ತೆಗೆಸ್ಕೊಳ್ಳೋ ಒಂದು ಆಸೆ ಬಹಳ ಇರುತ್ತೆ, ಆದರೆ ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಹಣ ದಿನ, ಇದರದ್ದು ಒಂದು ದಿನ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಯಾವಾಗಿಂದ ಪ್ರಾರಂಭವಾಯಿತು?
1: ಸುಮಾರು ಬಹಳ ವರ್ಷದಿಂದ ಇರಲಿ ಸರ್. ಇದು ಇದು ಮುಂಚೆ ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಮಾಡ್ತಿದ್ರು ಮುಂಚೆ, ಆನಂತರ ಬರ್ತಾ ಬರ್ತಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ಗೆ ಬಂದುಬಿಡ್ತಾವೆ. ಹಾಗೆ ಸುಮಾರು ಇದು ಹಳೆ ಒಂದು ಸಂಸ್ಕೃತಿ ಸೇರಿಕೊಂಡಿದೆ. ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಾಡಿ ಅದು ನೆಗೆಟಿವ್ ಮಾಡಿ ಅದು ಪ್ರಿಂಟ್ ಔಟ್ ತೆಗಿತಾರೆ ಮುಂಚೆ. ಇವಾಗೆಲ್ಲ ಡಿಜಿಟಲ್ ಬಂದಿದ್ದರಿಂದ ಡಿಜಿಟಲ್ನಲ್ಲಿ ಹೆಂಗಿದೆ ಅಂತಂದ್ರೆ ಸರ್, ಇವಾಗ ನಾವು ಡೆವಲಪ್ ಮಾಡಿ ನೋಡ್ಬೋದಲ್ಲ ಇವಾಗೆಲ್ಲ ಸರ್. ಫೋಟೋಗ್ರಫಿ ಇದೊಂದು ಬೇಸಿಕಲಿ ಒಂದು ಕಲೆ ಸರ್. ಇದೊಂದು ಮೀನ್ಸ್ ಲೈಟ್ ಆ್ಯಂಡ್ ಶ್ಯಾಡೋ, ಅಂದರೆ ನೆರಳು ಮತ್ತು ಬೆಳಕಿನ ಒಂದು ಸಂಕೀರ್ಣ ಅಂದರೆ ಅವರಂಥ ಒಂದು ಕಲಾಕೃತಿ ಇದ್ದಂಗೆ ಅದರ ಲೆಕ್ಕದಲ್ಲಿ. ಅದು ಮುಂಚೆ ಹಳೆಯ ಕಾಲದಿಂದ ಬರ್ತಾ ಇತ್ತು. ಬ್ಲ್ಯಾಕ್ ಆ್ಯಂಡ್ ಫೋಟೋ ಮಾಡ್ತಾಯಿದ್ರು ಮುಂಚೆ ಎಲ್ಲ ಬಾಕ್ಸ್ ಫ್ರೇಮ್ ಮೀನ್ಸ್ ಎಲ್ಲ ದೊಡ್ಡ ಬಾಕ್ಸ್ ಟೈಪ್ ಇರ್ತಿತ್ತಲ್ಲ ಫಿಲ್ಮ್ ಎಲ್ಲ. ಇವಾಗೆಲ್ಲ ಕಲರ್ ಬಂದಿದೆ ಸರ್, ಇವಾಗೆಲ್ಲ ಡಿಜಿಟಲಾಗಿ ಬಂದಿದ್ದಲ್ಲ, ಫಿಲ್ಮ್ ಎಲ್ಲ ಹೋಗಿಬಿಟ್ಟಿದೆ. ಈಗೆಲ್ಲ ಕಲರ್ನಲ್ಲಿ ನೀವು ಡಿಜಿಟಲಾಗಿ ನಾವು ಯಾವ ತೆಗಿತೀವಿ ಆಗ ನೋಡ್ಬೋದು, ಹಾಗೆ ನೋಡ್ಬೋದು.
0: ಅಂತ ಸಂದರ್ಭದಲ್ಲಿ ಫೋಟೋಗ್ರಫಿ ಅಂದ ತಕ್ಷಣ ಫೋಟೋಗ್ರಾಫರ್ ನೆನಪು ಆಗುವುದೇ, ಅಂಡ್ ಅವ್ರು ಹೇಳಿರುವ ಪ್ರಕಾರ ನೆಗೆಟಿವ್ಸ್ ಅದನ್ನು ಡೆವಲಪ್ ಮಾಡ್ತಿದ್ರು. ಸೊ ಬೆಳವಣಿಗೆ ಹೆಂಗಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
2: ಬೆಳವಣಿಗೆ ಅಂತಂದ್ರೆ ಈಗ ಅತ್ಯಾಧುನಿಕ ಹೊಸ ತಂತ್ರಜ್ಞಾನ ಅಳವಡಿಕೆ ಆದಾಗ ಡಿಜಿಟಲ್ ಪ್ರಾರಂಭ ಆಯಿತು. ಡಿಜಿಟಲ್ ಹೆಚ್ಚು ಕಡಿಮೆ ನಮಗೆ ಗೊತ್ತಿದ್ದಂಗೆ 2000 ಶುರುವಾಗಿದೆ. ನಮ್ಮಲ್ಲಿ ಇತ್ತೀಚೆಗೆ ಬಂದದ್ದು 2005-06 ಪ್ರಾರಂಭ ಆಯಿತು. ಬೆಳಗಾವಿಯಲ್ಲಿ ನಾವು ನೋಡಿದ್ದು ಡಿಜಿಟಲ್, ಅದಕ್ಕಿಂತ ಪೂರ್ವದಲ್ಲಿ ಅಂತೂ ನಾವು ನೆಗೆಟಿವ್ ಕ್ಯಾಮ್ರಾ ಒಂದು 2-3 ಬೆಳಗಾವಿಯಲ್ಲಿ ಬೆಳೆಸಿದ್ದೀವಿ. ಈಗ ಪತ್ರಿಕಾ ರಂಗದಲ್ಲಿ ಒಂದು 2000-05 ನೆಗೆಟಿವ್ ಕ್ಯಾಮ್ರಾ ನಮ್ಮ ಹತ್ತಿರ ಯೂಸ್ ಇದ್ದು. ನಂತರದಲ್ಲಿ ಅವೆಲ್ಲವೂ ಕಮ್ಮಿ ಆಗ್ತಾವೆ. 1.5 MP, 2 MP

0: ಸಿಕ್ಸ್ ಮೆಗಾಪಿಕ್ಸಲ್, ಈಗ ಬಂದು 24-26 ಮೆಗಾಪಿಕ್ಸಲ್ ಇತ್ತೀಚೆಗೆ ಬಂದು ಪ್ರಾರಂಭ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಯಾಕಂದ್ರೆ ನಮ್ಮಕ್ಕಿಂತ ಭಾಳಷ್ಟು ಹಳಬರು ಇದ್ದಾರೆ, ಅವರಲ್ಲಿ ಈಗ ದಾಖಲೆಯಾಗಿ ಉಳಿದಿದ್ದಾವೆ.
1: ಎಸ್,
0: ಈ ಉದಾಹರಣೆಗೆ ಮೊನ್ನೆ ಒಂದು ಟೈಮ್ ನಾವು ಬೆಂಗಳೂರಿನಲ್ಲಿ ಎಕ್ಸಿಬಿಷನ್ ಇತ್ತು ಮಾಧ್ಯಮ ಅಕಾಡೆಮಿದವರು, ಅಲ್ಲಿ ಬರೀ ನೋಡಕ್ಕೆ ಹೋಗಿದ್ದೀವಿ ನಾವು, ನಮ್ಮಲ್ಲಿ ಬಳಸಿಲ್ಲ ಇಂಥವು ಯಾವ ಥರ ಇರ್ತಾವನ್ನು ನೋಡಿದ್ರು ಅದನ್ನು ನಮ್ಗೆ ಅರ್ಥ ಆಗಲಂಥ ವಸ್ತುಗಳನ್ನ ಅವರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದರು ಸೀನಿಯರ್ ಫೋಟೋಗ್ರಾಫರ್ಸ್ ಎಲ್ಲ. ಯಾಕೆ ಅವು ನಮ್ಗೆ ನೋಡೋದ್ ಬಗ್ಗೆ ಅದರ ಅನುಭವಕ್ಕೆ ನಮ್ಗೆ ಕಡಿಮೆ. ಇತ್ತೀಚಿನ ಅನುಭವ ಹೇಳಬೇಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಹಳೆಯ ಮತ್ತು ಹೊಸದ ಕಂಪೇರ್ ಮಾಡಿದಾಗ ಈ ಸಮಣದ ಇದೆಯ ಅದೇನು ಈಗ ಫಾಸ್ಟ್ ಆಗ್ತೈತೆ ಅಷ್ಟೇ ರೀ, ಹಳೆಯದನ್ನು ಒಂದಷ್ಟು ಫೋಟೋಗ್ರಫಿ ಕ್ಯಾಲ್ಕುಲೇಷನ್ ಮಾಡಿದಾಗ 100 ವರ್ಷದ ಫೋಟೋ ಇವತ್ತಿನವರೆಗೆ ಇದಾವೆ. ಇತ್ತೀಚೆಗಿನ ಫೋಟೋಗಳು ಅಷ್ಟು ಬದುಕಲ್ಲ
1: ನಿಜ,
0: ಬ್ಲ್ಯಾಕ್ ಆ್ಯಂಡ್ ವೈಟ್ ಕಂಪೇರ್ ಮಾಡಿದಾಗ ಈ ಹಳೆ ಫೋಟೋ 100 ಇದಾವೆ. ಈಗ ನಮ್ಮ ಹತ್ತಿರ 10 ಫೋಟೋ ನಮ್ಮ ಹತ್ತಿರ ಈಗ ಸಿಗ್ತಾ ಇಲ್ಲ. ಅಂದ್ರೆ ಟೆಕ್ನಾಲಜಿ ಹೊಸದೈತಿ, ಎಷ್ಟು ಫಾಸ್ಟ್ ಐತಿ ಅಷ್ಟು ಅದಕ್ಕೆ ಆಯುಷ್ ಕಮ್ಮಿ ಅಂತ ಅನಿಸ್ತಿತ್ತು ನಮಗೆ ಭೌತಿಕ.
1: ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ, ಫೋಟೋಗ್ರಫಿ ಎಂದರೇನು? ಏಕೆಂದರೆ ಎಲ್ಲರಿಗೂ ಏನು ತಿಕ್ಕೋತಾರೆ, ಸೆಲ್ಫಿ ತೊಗೊಳ್ಳೋದು ಒಂಥರದ ಒಂದು ಫೋಟೋ ಅಂತ ತಿಕ್ಕೋತಾರೆ. ತಾವು 25 ವರ್ಷಗಳಕ್ಕಿಂತ ಹೆಚ್ಚು ಅನುರಿತ ಅನುಭವಿ ಈ ಒಂದು ಕ್ಷೇತ್ರದಲ್ಲಿ, ತಮ್ಮ ಪ್ರಕಾರ ಏನಿರ್ಬೋದು ಛಾಯಾಗ್ರಹಣ ಅದ್ರ ಬಗ್ಗೆ?
0: ಛಾಯಾಗ್ರಹಣ ನಮ್ಮ ಇದರಲ್ಲಿ ಅಂತಂದ್ರೆ ಇತ್ತೀಚೆಗೆ ಇದು ಇತಿಹಾಸ ದಾಖಲೆ ನಮ್ಮ ತಿಳ್ಕೊಂಡಿದ್ದು ಅಂತಂದ್ರೆ ಈಗ ನೋಡ್ರಿ, ನಾವು 25 ವರ್ಷದಿಂದ ಇದರಲ್ಲಿ ಮಾಡಿದೆ. 2005-06 ನಾವು ಮಾಡಿದ ಫೋಟೋಗ್ರಫಿ ಕೃಷ್ಣಾ ನದಿ ಪ್ರವಾಹ ಬಂದಾಗ ಎಲ್ಲೋ ಮುಳುಗಡೆ ಆಗಿತ್ತು. ಮುಳುಗಡೆ ಆದರೆ ಜಿಲ್ಲಾಡಳಿತದಿಂದ ಹೆಲಿಕಾಪ್ಟರ್ ಮುಖಾಂತರ ಫೋಟೋ ವಿಡಿಯೋಗ್ರಫಿ ಮಾಡೋಕ್ಕೆ ನಮ್ಮನ್ನು ಕರೆದಿದ್ರು. ಆ ಸಂದರ್ಭದಲ್ಲಿ ಹೋದಾಗ ಇವತ್ತಿನವ್ರಿಗೆ ನನ್ನ ಹತ್ತಿರ ದಾಖಲೆಗೆ ಫೋಟೋ ಇದಾವೆ ಅವೆಲ್ಲವೂ. ಅಂಥ ಅನುಭವ ಸಿಗೋದು ನಮಗೊಂದು ಒಳ್ಳೆಯ ಭಾಗ್ಯನ. ಆದರೆ ಅದರಲ್ಲಿ ಇನ್ನೂ ಭಾಳ ಕಲಿಬೇಕಾಗಿತ್ತು ನಾವು, ಇನ್ನು ಎಷ್ಟಾದರೂ ಕಡಿಮೆ ಕಲಿದು. ನ್ಯಾಚುರಲ್ ಆಗಿ ನಾವೊಂದು ಸ್ವಲ್ಪ ಆರ್ಟ್ ಕಲ್ತಿದ್ರಿಂದ ಅದರಲ್ಲಿ ಅನುಭವ ಸ್ವಲ್ಪ ಫೋಟೋಗ್ರಫಿ ಭಾಳ ಇಂಟ್ರೆಸ್ಟ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಹೇಳಿದಾಗ ಕೃಷ್ಣಾ ನದಿ ಪ್ರವಾಹ ಬಂದಾಗ ಹೆಲಿಕಾಪ್ಟರ್ ಮುಖಾಂತರ ಫೋಟೋಗ್ರಫಿ ಮಾಡಿದ್ದು ನಮ್ಮ ಜೀವನದ ಎಂದೂ ಮರಿಲಾಗಂಥ ಘಟನೆ 5 ಮತ್ತು 6 ಆನಂತರ ಕೆಲವೊಂದು ಟೈಮ್ದಲ್ಲಿ ಇದೇ ನಮ್ಮ ಕೇಲಿ ಇದರಲ್ಲಿ ಅಧಿವೇಶನ ಆಯಿತು. ಕೋರಿ ಸಾಹೇಬ್ರ ನೇತೃತ್ವದಲ್ಲಿ ಅಧಿವೇಶನ ಆದಾಗ ಮೊದಲನೇ ಅಧಿವೇಶನದಲ್ಲಿ ನಾವೆಲ್ಲ ಫೋಟೋಗ್ರಾಫ್ ತೆಗೆದಿದ್ದಂದು ನಮಗೊಂದು ಹೆಮ್ಮೆ. ಅವೆಲ್ಲವೂ ನಮಗೆ ತಿಳಿದ ಸಮಾಜದಲ್ಲಿ ಇತಿಹಾಸ ಪುಟದೊಳಗೆ ಉಳಿತಾವೆ. ಅದನ್ನು ನಾವು ಹೆಮ್ಮೆಲಿ ಹೇಳ್ಬೋದು, ಕೇಲಿಯೊಳಗೆ ಅಧಿವೇಶನ ಆಗಿತ್ತು, ಅದನ್ನು ನಾವು ಫೋಟೋಗ್ರಫಿ ಮಾಡಿನೋ ಅಂಥೇಳಿ ಅದರ ದಾಖಲೆಯಾಗಿ ಉಳಿದಿದ್ದಾವೆ. ಅದರ ಸುವರ್ಣಸೌಧ ಶಿಲಾನ್ಯಾಸ, ಬೆಳಗಾವಿ ಬೀಮ್ಸ್ ಶಿಲಾನ್ಯಾಸ, ರಾಮಕೃಷ್ಣ ಆಶ್ರಮ, VTO, NMNC ಇವೆಲ್ಲವೂ 25 ವರ್ಷ ನಂತರ ಒಳಗಾದಂಥ ಘಟನೆಗೆ ನಾವು ನಿಜವಾಗಿ ಸಾಕ್ಷೀಕರ್ತರು.
1: ಸರ್, ಅಂಥ ಸಂದರ್ಭದಲ್ಲಿ ತಾವು ಕೃಷ್ಣಾ ನದಿ ಪ್ರವಾಹದ ಬಗ್ಗೆ ತಿಳಿಸಿದ್ರಿ, ಈಗ ಅಂಥ ಒಂದು ಸಂದರ್ಭ ಹಾಗೂ ಆಶ್ರಮ ವಿವೇಕಾನಂದ ಆಶ್ರಮದ ಬಗ್ಗೆನೂ ತಿಳಿಸಿದ್ರಿ, ಇದು ಎರಡು ಡಿಫ್ರೆಂಟ್ ಒಂದು ಸಂದರ್ಭ. ಫೋಟೋಗ್ರಾಫರ್ ಯಾವ ಮೈಂಡ್ ಸೆಟ್ನಲ್ಲಿರಬೇಕು ಅದ್ರ ಬಗ್ಗೆ ತಿಳಿಸಿ. ಫಸ್ಟ್ ಆಫ್ ಆಲ್ ಆ ಒಂದು ನಿಮ್ಮ ಮೊಟ್ಟ ಮೊದಲನೇ ಎಕ್ಸ್ಪೀರಿಯನ್ಸ್ ಜಲಪ್ರವಾಹದ ಬಗ್ಗೆ.
0: ಜಲಪ್ರವಾಹದಾಗೆ ನಮಗೇನ್ರಿ ಅಂದ್ರೆ ಬಹಳಷ್ಟು ಜನ ಜಿಲ್ಲಾಡಳಿತದಿಂದ ನಮ್ಮನ್ನ ಫೋಟೋಗ್ರಫಿ, ಅವಾಗ ನಮ್ಮ ಡಿಜಿಟಲ್ ಪ್ರಾರಂಭ ಆಗಿತ್ತು 2005-06. ಅವಾಗ ನನ್ನ ಕಡೆ ಒಂದು ಕ್ಯಾಮ್ರಾ ಇತ್ತು ಡಿಜಿಟಲ್. ಅವಾಗ ನಮ್ಮ ಈಗ ಕರ್ನಾಟಕ ಚೀಫ್ ಸೆಕ್ರೆಟರಿ ಇದಾರಲ್ಲ ಶಾಲಿನಿ ರಜನೀಶ್ ಅವರು, ಅವರು ಇಲ್ಲಿ ಜಿಲ್ಲಾಧಿಕಾರಿ ಇದ್ದರು. ಅವರೆಲ್ಲ ಬರ್ರಿ ಬಡಿಗೇರವ್ರ ಹೋಗೋಣ ಅಂತೇಳಿ ಅವ್ರು ಹೆಲಿಕಾಪ್ಟರ್ ಮುಖಾಂತರ ನಮ್ಮನ್ನು ಕರ್ಕೊಂಡು ಹೋದಾಗ ಅಲ್ಲಿ ನೋಡೋದಂದ್ರೆ ಭಯಾನಕ. ಅದಕ್ಕೆ ಯಾವ ಥರ ನಮ್ಗೆ ಇದಾಗ್ತಿ ಫೀಲಿಂಗ್ ಆಗ್ತೈತೆ ಅನ್ನೋದು ಕಣ್ಣೀಲಿ ಕಾಣ್ತಿಲ್ಲ. ಒಂದಷ್ಟು ಯಡೂರು, ಮಾಂಜ್ರಿ, ಅಂಕ್ಲಿ ಇವೆಲ್ಲ ಊರುಗಳಲ್ಲಿ ನೀರು ಜೊತೆ ದನ ಮನುಷ್ಯರು ಎಲ್ಲರೂ ಒಂಥರ ಭಾಳ ಪರಿಸ್ಥಿತಿ ಗಂಭೀರ ಇತ್ತು. ಅವಾಗ ದನಗಳಿಗೆ ಮೇವು ನೀರು ಇರಲಿಲ್ಲ. ಆ ಟೈಮ್ದಾಗ ಇದೇ ನಿಮ್ಮ ಕೇಲಿ ಅವ್ರದ ಕೋರೆ ಸಾಹೇಬ್ರ ಮನೆಗಡೆ ಬ್ಯಾಕ್ ಸೈಡ್ ಹೆಲಿಪ್ಯಾಡ್ ಎಲ್ಲ ಮಾಡಿದ್ರು. ನಾವು ಅಲ್ಲಿ ಹೋಗಿ ಇಳಿದು ಆಹಾರ ಹೆಲಿಕಾಪ್ಟರ್ ಮುಖಾಂತರ ಆಹಾರ ಕಳಿಸೋದು ಇದೆಲ್ಲ ಮಾಡಿದ್ವಿ. ಪ್ರತಿಯೊಂದು ವಿಡಿಯೋ ವಿತ್ ಫೋಟೋಗ್ರಫಿ ನಾನು ಮಾಡಿದ್ದೆ ಅನುಭವ ನನಗೆ. ಆದರೆ ಅಂಥ ಘಟನೆ ಇವತ್ತಿನವ್ರಿಗೆ ಮರುಕಳಿಸಬಾರ್ದು ಅನಿಸ್ತೈತಿ. ಆದರೆ ಹಂಗೆ ಆಗಿಲ್ಲ, ಅದನ್ನು ನಮ್ಮ ಲೈಫ್ದಾಗ ಅದೊಂದು ದೊಡ್ಡ ಇತಿಹಾಸ ನಮ್ಮ ಕಲ್ಪನೆಯಲ್ಲಿ. ಅನಂತರ ಸುವರ್ಣಸೌಧ ಭೂಮಿ ಪೂಜೆ, ಅದು ನಮ್ಮ ನಾವು ಮಾಡೀವಲ್ಲ ಅನ್ನೋದು ಹೆಮ್ಮೆ. ಈಗ ನೋಡಿ ಎಷ್ಟು ಜನ ಇದು ಮಾಡ್ತಾರೆ, ಅದಕ್ಕೆ ಅಧಿವೇಶನ ಎಣ್ಣೆ ರಾಜಧಾನಿ ಇದೆಲ್ಲ ಮಾತಾಡ್ತಾರೆ. ಖರೆ ನಾವು ಅಲ್ಲಿ ಕೆಲಸ ಮಾಡೀವಿ ಅನ್ನೋದು ಒಂದು ದೊಡ್ಡ ಹೆಮ್ಮೆ. ಓಪನ್ ಪೇಸ್ ಇದ್ದಾಗ ಹೋದಾಗ ಇವತ್ತಲ್ಲಿ ಅದೇ ಸೆಷನ್ ನಡೆದಾಗ ಹೋಗ್ತೀವಿ, ಅದು ಒಂದು ಹೆಮ್ಮೆ. ಫಸ್ಟ್ ಪ್ರಾರಂಭ ಆದದ್ದು ಕೇಲಿ ಕ್ಯಾಂಪಸ್ದಾಗ ಅನ್ನೋದು ಇತಿಹಾಸ. ಇವತ್ತಿನವರೆಗೆ ನಮ್ಮ ಹತ್ತಿರ ಫೋಟೋಗ್ರಾಫ್ಸ್ ಎಲ್ಲ ಇದಾವೆ, ಆಗಿನ ಕಾಲದ ಎಲ್ಲವೂ ಅದಾವೆ. ಒಂದೊಂದು ಟೈಮ್ದಲ್ಲಿ ಇದೇ ನಿಮ್ಮ ಪಕ್ಕದ ಹಾಲ್ ಇತ್ತು ನೋಡಿ, ಮೀಟಿಂಗ್ ಹಾಲ್, ಅಲ್ಲೇ ಅಭಿನಂದನಾ ಸಮಾರಂಭ ಮಾಡಿದ್ದಾರೆ. ಕೇಲಿ ಇದು ಎಲ್ಲ ಸಿಬ್ಬಂದಿ ಅಥವಾ ಜಿಲ್ಲಾಡಳಿತ ಎಲ್ಲರಿಗೂ ಒಂದೊಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅನುಭವ ನಮಗೆ. ಯಾಕಂದ್ರೆ ಮುಂದೆ ಎಂದೂ ಮಾಡಿರಲಾರಂಥ ಘಟನೆ ಇವತ್ತಿವರಿಗೆ ಫೋಟೋ ಅನುಭವ, ಅದೇ ದೊಡ್ಡ ಅನುಭವ ನಮಗೆ.
1: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಹಣ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಪುಂಡ್ಲಿಕ್ಕೆ ಬಡಿಗೇರವರು, ಅವರೊಂದಿಗೆ ಸೋಮಾನಂದ್ ಮಾರುತಿ ಗಡ್ಕರಿ ಅವರು. ಸೊ ನಾನು ಕೇಳ್ತಾ ಇದ್ದೆ, ಒಬ್ಬ ಫೋಟೋಗ್ರಾಫರ್ ಅವರ ಮೈಂಡ್ ಸೆಟ್ ಹೇಗಿರಬೇಕು? ಏಕೆಂದರೆ ಪ್ರತಿಯೊಂದು ಕ್ಷಣನ ಕ್ಯಾಪ್ಚರ್ ಮಾಡೋ ಶಕ್ತಿ ಅವರ ಕ್ಯಾಮ್ರಾನಲ್ಲಿರುತ್ತೆ. ಅದ್ರ ಬಗ್ಗೆ
2: ಸರ್, ಫೋಟೋಗ್ರಫಿ ಅಂತಂದರೆ ಅದೊಂದು ಆರ್ಟ್ ಅಷ್ಟಕ್ಕೆ ಒಂದು ಕಲೆ ಅಂದಂಗೆ ಸರ್. ಅದು ನೀವು ಫೋಟೋಗ್ರಫಿ ಮಾಡಬೇಕಾದ್ರೆ

0: ನಿಮ್ಮ ಮೈಂಡ್ ಇವಾಗೂ ಅದ ಕಡೆ ಗಮನ ಇರಬೇಕಲ್ಲಿ, ಯಾವ ಫಂಕ್ಷನ್ ಇರ್ತಾ ಇದೆ, ಯಾವ ಕಾರ್ಯಕ್ರಮ ಇದೆ, ಯಾವ ಸೀನ್ ಇದೆ, ಅದ್ರ ಬಗ್ಗೆ ನಿಮ್ಮ ಮುನ್ನೆಚ್ಚರಿಕೆಯಾಗಿ ಅದನ್ನು ಸ್ವಲ್ಪ ಸ್ಟಡಿ ಮಾಡಿಬಿಟ್ರೆ ನೀವು ಫೋಡ್ತಿವಾಗ ನಿಮಗೆ ಆರಾಮಾಗಿ ನಿಮಗೆ ಯಾವ ರೀತಿ ಫೋಡ್ತಿರ್ಬೇಕು ಅನ್ನೋದು ಗೊತ್ತಾಗ್ಬಿಡ್ತಾವೆ.
1: ಸಿಚುವೇಶನ್ ತಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಕೆಲವೊಂದು ಬಾರಿ,
2: ತಾಳ್ಮೆ ಬಾಳ್ಬೇಕು. ಆಮೇಲೆ ಬಿಫೋರ್ ಕೆಲವೊಂದು ಘಟನೆಗಳು, ಈಗ ಎಕ್ಸಾಂಪಲ್ ಮ್ಯಾರೇಜ್ ಇದ ಫೋಟೋಗ್ರಫಿ ಮಾಡ್ತಿರ್ತಾರ, ಅವ್ರು ತಾಳಿ ಕಟ್ತಿರ್ತಾರ, ನಾವೇನೋ ಎಕಡೆ ಕಡೆ ಕಡೆ ನೋಡ್ಕೊಂತ ಲಕ್ಷ ಬೇರೆ ಕಡೆ ಹೋಗಿತ್ತಾವ ಆ ಸಂದರ್ಭ ಸಿಗುದಿಲ್ಲ. ಅದಕ್ಕೆ ಫೋಟೋಗ್ರಾಫರ್ ಅಂತ ಅಲ್ಲಿ 1000 ಮಂದಿ ಇದ್ರು, ಇವ್ರ ಒಬ್ಬರ ವೇಟ್ ಮಾಡ್ಬೇಕು. ನಿಜವಾಗಿ ಅದು ಬಹಳ ಇಂಪಾರ್ಟೆಂಟ್ ಆ, ಯಾಕಂದ್ರೆ ಒಂದು ಟೈಮ್ ಅದು ಕ್ಷಣ ಸಿಕ್ಕದು ಮತ್ತೊಂದು ಸಲ ಸಿಗಲ್ಲ. ಈಗ ನಾವು ಬರ್ಡ್ಸ್ ಫೋಟೋ ತೆಗಿಯಕ್ಕೆ ಹೋಗ್ತೀವ್ರಿ, ವೇಟ್ ಮಾಡಿ ಮಾಡಿ ಮಾಡಿ ಅದು 600 ನಾವು ಕ್ಲಿಕ್ ಮಾಡ್ಬೇಕು ಅಂತಿರ್ತಿವಲ್ಲ, ಪ್ರತಿಯೊಂದಕ್ಕೆ ಬಹಳಷ್ಟು ತಾಳ್ಮೆ ಬೇಕು. ತಾಳ್ಮೆ ಇಲ್ಲಾಂದ್ರೆ ಈ ಫೋಟೋಗ್ರಫಿಗೆ ಮಾಡಕ್ಕೆ ಸಾಧ್ಯ ಇಲ್ಲ. ತಾಳ್ಮೆ ಬೇಕು. ಕೆಲವೊಂದು ವಿಷಯದೊಳಗೆ ಎಲ್ಲೇ ನಾವು ಹೊರಗಡೆ ಹೋದಾಗ ಇಡೀ ದಿವಸ ಎಲ್ಲ ನಿಂತಿರ್ತೀವಿ ನಾವು ಒಂದೊಂದು ಕಾರ್ಯಕ್ರಮಕ್ಕೆ, ಹೆಲ್ದಿನೂ ಬೇಕು. ಯಾಕಂದ್ರೆ ಇರೋದು ಮೇನ್ ಅದು, ಯಾಕಂದ್ರೆ ಒಂದು ದಿವ್ಸಕ್ಕೆ ನಾವು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ 3-4 ನೀ ಕುಂಡ್ರಂಗಿಲ್ಲ. ಆಮೇಲೆ ನಮಗೆ ಚೇರ್ ಇಲ್ಲ, ಕುರ್ಚಿ ಇಲ್ಲ, ಅದು ಇಲ್ಲ ಅಂತ ಎಂದೂ ಬಯಸಂಗಿಲ್ಲ. ಫೋಟೋಗ್ರಾಫರ್ ಊಟ ಇಲ್ಲ ಅಂತ ಬಯಸಂಗಿಲ್ಲ, ನಮಗೆ ಯಾವುದು ಬೇಕಂತಿಲ್ಲ, ನಿರೀಕ್ಷೆ ಎಂದು ಇಡಬಾರ್ದ್ರೆ. ನಾವು ಯಾವುದಕ್ಕೆ ಹೋಗಿದ್ದೀವಿ ಅದು ಫಸ್ಟ್ ಆ ಕೆಲಸ ಮಾಡಬೇಕು. ಆಮೇಲೆ ಕೆಲವೊಬ್ರು ಯಾರೋ ಒಬ್ರು ಬೈತಿರ್ತಾರ, ಲೇಟಾಗಿ ಬಂದು ಅಂತೇಳಿ, ತಡ ಆಗಿ ಬಂದಿತ್ತು, ಅದು ಚಲೋ ತೆಗೆದಿಲ್ಲ ಅಂತೇಳಿ, ಇವೆಲ್ಲನೂ ತಾಳ್ಮೆಯಿಂದ ಸ್ವೀಕಾರ ಮಾಡಬೇಕು. ಅದು ನಿಜವಾದ ಫೋಟೋಗ್ರಾಫರ್ದ ವ್ಯಕ್ತಿತ್ವ.
1: ಭಾಳ ಉತ್ತಮವಾಗಿ ತಿಳಿಸಿದ್ರಿ, ಭಾಳ ಮುಖ್ಯ. ಆ ವಿಷಯದಲ್ಲಿ ನೋಡಿದರೆ ಒಂದು ಒಳ್ಳೆ ಫೋಟೋಗ್ರಾಫರ್ ಆಗಲಿಕ್ಕೆ ಒಳ್ಳೆ ಮನುಷ್ಯ ಫಸ್ಟ್ ಆಗಿರಬೇಕು, ದೈಹಿಕವಾಗಿ ಮಾನಸಿಕವಾಗಿ. ಈಗ ತಮ್ಮ ಅನುಭವದಲ್ಲಿ ತಾವು ಹೇಳಿದ್ರಿ ಪಕ್ಷಿಗಳ ಫೋಟೋ, ಅಲ್ಲೇ ಒಂದು ಪ್ರಶ್ನೆ, ವೈಲ್ಡ್ ಲೈಫ್ ಫೋಟೋಗ್ರಫಿ ಅನ್ನೋದು ಒಂದು ಬಹಳ ದೊಡ್ಡ ಒಂದು ಸ್ಟ್ರೀಮ್ ಇದೆ, ಅದ್ರ ಬಗ್ಗೆ ತಮ್ಮ ಅನುಭವ ಏನಾದರೂ ಇದ್ರೆ ಹಂಚಿಕೊಳ್ಳಿ.
2: ಮ್ಯಾಕ್ಸಿಮಮ್ ಭಾಳಷ್ಟು ಜಾಸ್ತಿ ನಾವೇನು ವೈಲ್ಡ್ ಹೋಗಿಲ್ಲ, ಇದ್ರ ಜೊತೆ ಜೊತೆಯಾಗಿ ಯಾವಾಗಾದ್ರೂ ಒಂದಷ್ಟು ನೋಡು ನಾವು ಬರ್ಡ್ಸ್ ಫೋಟೋದ ಏನು ಅಂತ ಹೋಗ್ತಿರ್ತೀವಿ. ಹೋದಾಗ ಇವರು ಅಥವಾ ನಮ್ಮ ಇವ್ರು ಸೋಮಾನಂದ ಅವರು ಇವ್ರ ಜೊತೆನೇ ಹೋಗ್ತಿರ್ತೀವಿ ನಾವು ಇಬ್ಬರು ಜಾಸ್ತಿ ಕೊಡಿ. ಹೋದಾಗ ಅಲ್ಲಿ ಆದರೂ ಇದು ತಾಳ್ಮೆ ಬೇಕ್ರಿ. ಒಂದು ಅಕ್ಕಿ ನೀರಲ್ಲಿ ತೇಲ್ತಾ ಇರ್ತೈತಿ, ಆ ಸಂದರ್ಭದಲ್ಲಿ ಅದು ಮತ್ತೊಂದು ಮೀನಾ ಹಿಡಿದು ಏನೋ ಇದು ಮಾಡ್ತೈತಿ ರೀ, ಒಂದು ಕ್ಷಣ ನಮ್ಮ ಕಣ್ಣು ಮುಚ್ಚಿ ನಾವು ಕಣ್ಣು ತೆಗೆಯೋದ್ರಲ್ಲಿ ಪಾಸ್ ಆಗಿರ್ತೈತಿ. ಅದು ಅದಕ್ಕೆ ನಾವು ಉಸಿರಾಡಿದ್ರು ಸತಿಕ್ ಕ್ಯಾಮ್ರಾ ಸೇಕ್ ಆಗ್ತೈತಿ, ಇನ್ನೂ ಮಟ್ಟಿಗೆ ನಾವು ವೇಟಿಂಗ್ದಾಗ ಇರ್ಬೇಕು. ಅದಕ್ಕೆ ಸಮಯ ಪ್ರಜ್ಞೆ ಬಾಳ್ಬೇಕು. ಸಮಯ ಪ್ರಜ್ಞೆ ಇಲ್ಲಾಂದ್ರೆ ಫೋಟೋಗ್ರಫಿಗೆ ಮ್ಯಾಕ್ಸಿಮಮ್ ಫೇಲ್ ಆಗೋದು ಏನು ಗ್ಯಾರಂಟಿ ರೀ. ಸಮಯ ಪ್ರಜ್ಞೆ ಭಾಳ ಇಂಪಾರ್ಟೆಂಟ್.
1: ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ವಿಷಯ?
0: ಸರ್, ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ, ಸುಮಾರು ಒಂದು 20-30 ಆಯ್ತು ಆಗ್ಲಿಕ್ಕೆ ಬಂತಿವಾಗ. ಇಲಾಖೆಯಲ್ಲಿ ವರ್ಕ್ ಮಾಡಬೇಕಾದ್ರೆ ಫೋಟೋಗ್ರಫಿ ಅಂತ ಕೆಲಸ ಮಾಡ್ತೀನಿ ಇವಾಗ. ಅಲ್ಲರಿ, ನಾವು ಯಾವುದೋ ಒಂದು ಸೀನಿಗೆ ಹೋದರೆ, ಕ್ರೈಮ್ ಸೀನಿಗೆ ಹೋದರೆ ಅಲ್ಲಿ ಯಾವ ರೀತಿ ಫೋಟೋ ತೆಗಿಬೇಕು ಅನ್ನೋದ್ರ ಬಗ್ಗೆ ಭಾಳ ನಾಜುಕರಿ ಸರ್. ಅಲ್ಲಿ ಪ್ರತಿಯೊಂದು ವಸ್ತುನು ಅಲ್ಲಿ ಕ್ಲಿಯರ್ ಇರ್ತಾರೆ, ಅದನ್ನು ಯಾವ ರೀತಿ ನಾವು ಫೋಟೋ ತಗೋಬೇಕು, ಫಿಂಗರ್ ಪ್ರಿಂಟ್ ಹೆಂಗೆ ತೆಗಿಬೇಕು ನಾವು, ಅವ್ರ ಐಡೆಂಟಿಫಿಕೇಶನ್ ಫೇಸ್ ಹೆಂಗೆ ತೆಗಿಬೇಕು ನಾವು, ಇದೊಂದು ಥರ ಫೋಟೋಗ್ರಫಿ ಇರುತ್ತೆ ಸರ್. ಇದೊಂದು ಇದೊಂದು ಭಾಗ ನಮ್ಮ ಕ್ರೈಮ್ ಅಲ್ಲಿ ಬರೋಂಥ ಫೋಟೋಗ್ರಫ್ ಒಂದು ಬೇರೆ. ಅಕಸ್ಮಾತ್ ನಾವು ವೈಲ್ಡ್ ಲೈಫ್ ಹೋಗಿಬಿಟ್ರೆ, ವೈಲ್ಡ್ ಲೈಫಲ್ಲಿ ಫೋಟೋಗ್ರಫ್ ಮಾಡಬೇಕಾದ್ರೆ ಅಲ್ಲಿ ಭಾಳ ಪೇಷನ್ಸ್ ಅಂತ ಕೆಲಸ ಮಾಡಬೇಕು ಸರ್. ಅಲ್ಲಿ ನಾವು ಪೇಷನ್ಸ್ ಜೊತೆಗೆ ನಮ್ಮ ಕ್ಯಾಮ್ರಾ ಜೊತೆಗೆ ನಾವು ವರ್ಕ್ ಮಾಡ್ತಾ ಇರಬೇಕು ಸರ್. ಅಲ್ಲಿ ಅವಾಗ ಅವನ ಕ್ಯಾಮ್ರಾ ನೋಡ್ತಾ ಇರಬೇಕು, ಯಾವ ರೀತಿ ಕ್ಯಾಮ್ರಾನ ಹೆಂಗೆ ಅಪರ್ಚರ್ ಹೆಂಗಿದೆ, ನಾವು ಸ್ಪೀಡ್ ಯಾವ ರೀತಿ ಇದ್ದೀವಿ, ಯಾವ ರೀತಿ ನಾವು ಫೋಟೋನ ಕ್ಲಿಕ್ ಮಾಡಬೇಕು, ಯಾವ ಸಮಯದಲ್ಲಿ ನಾವು ಕ್ಲಿಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಯ ಪ್ರಜ್ಞೆ ಇದ್ಬಿಟ್ರೆ ಸಾಕು ಸರ್, ಅದರಲ್ಲಿ ನಾವು ಫೋಟೋಗ್ರಫಿ ಮಾಡಲಿಕ್ಕೆ ಭಾಳ ಸೂಕ್ತ ಆಗುತ್ತೆ ಅದರಲ್ಲಿ.
1: ಕ್ಯಾಮ್ರಾ ಅಂತ ತಕ್ಷಣ ಒಂದು ಪ್ರಶ್ನೆ, ತಮ್ಮ ಅನುಭವದ ಪ್ರಕಾರ ಹಳೆ ಕ್ಯಾಮ್ರಾ ಹೇಗಿತ್ತು ಆ್ಯಂಡ್ ಈಗಿನ ಕ್ಯಾಮ್ರಾ ಹೇಗಿದೆ, ಏನಾದ್ರು ವ್ಯತ್ಯಾಸ ತಿಳಿಸ್ಬೋದು? ಫಸ್ಟ್ ಹಳೆ ಕ್ಯಾಮ್ರಾ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸಿ.
2: ಹಳೆದ ಕ್ಯಾಮ್ರಾ ಅಂದ್ರೆ ನಾವಂತೂ ಜಾಸ್ತಿ ಬಳಸಿಲ್ಲ, ಭಾಳ ಅಂದ್ರೆ ಒಂದಷ್ಟು ನಮಗೆ ಗೊತ್ತಿದ್ದದ್ದು ಒಂದು 5 ಯೂಸ್ ಮಾಡಿದ್ದೀವಿ. ಓಲ್ಡ್ ಕ್ಯಾಮ್ರಾ, ಜಿನಿತ್ ಕ್ಯಾಮ್ರಾ, ಕೋಶಿನ, ನಿಕಾನ, ಅವಾಗೂ ಇವೇ ಹೆಸರು ಇವೇ ಇದಾವೆ. ಅದು ಇತ್ತೀಚೆಗೆ ಅವಾಗ ರೀಲ್ ಕ್ಯಾಮ್ರಾ ಬರ್ತಿದ್ರು, ರೀಲು ಡೆವಲಪ್ಮೆಂಟ್ ಮಾಡೋದು ಬ್ಲ್ಯಾಕ್ ಆ್ಯಂಡ್ ವೈಟ್. ನಾವು ನೋಡಿದ್ದು ಕಲರ್ ರೀಲು, ನಮಗಿಂತ ಹಿಂದಿನವು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದಾರೆ. ನಮ್ಮ ಫ್ರೆಂಡ್ ಸರ್ಕಲ್ದಾಗೆಲ್ಲ ಅವ್ರ ಫಾದರ್ ಎಲ್ಲ ಇರ್ತೀವಿ, ನೋಡಕ್ಕೆ ಹೋಗ್ತಿದ್ದೀವಿ ಅಷ್ಟೇ ನಾವು. ಅದ್ರದ್ದು ಜಾಸ್ತಿ ನಮಗೆ ಅನುಭವ ಕಡಿಮೆ. ಆದರೆ ಇತ್ತೀಚೆಗೆ ಡಿಜಿಟಲ್ಕ್ಕಿಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅವಿಶ್ ಜಾಸ್ತಿ ಇದೆ ರೀ ಈಗಿನ ಕಲರ್ ಫೋಟೋಗ್ರಫಿಗಿಂತ.
1: ಓ ಹೌದಾ?
2: ಹಾಂ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇವತ್ತಿನವ್ರಿಗೆ ನಮ್ಮ ಕಡೆದು ಒಂದಷ್ಟು ಫೋಟೋ, ನಾವು ಹೈಸ್ಕೂಲಿಗೆ ಹೋಗುವಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ಫೋಟೋ, ಇವತ್ತಿನವ್ರಿಗೆ ಐ ಡಿ ಫೋಟೋ ನನ್ನ ಹತ್ತಿರದವು, ಇವತ್ತಿನ ಫೋಟೋನೂ ನನ್ನ ಹತ್ತಿರ ಉಳಿದಿಲ್ಲ, ನಿನ್ನೆ ಮೊನ್ನೆ ತೆಗೆದದ್ದು ಇವತ್ತಿಲ್ಲ ನಮ್ಮ ಹತ್ತಿರ.
1: ನಿಜ, ಇದು ನಾವು ಅನುಭವಿಸಿದ್ದೇವೆ. ಫೋಟೋಗ್ರಾಫಿ ಡೆವಲಪ್ಮೆಂಟ್ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ತಲೆಯಲ್ಲಿ ಬರೋದು ಈ ಸಿನಿಮಾ ಸೀರಿಯಲ್ಗಳಲ್ಲಿ ನೋಡಿರುವ ಆ ದೃಶ್ಯ, ಕತ್ತಲ ಕೋಣೆಯಲ್ಲಿ ರೆಡ್ ಲೈಟ್ ಆನ್ ಮಾಡಿ ನೀರಲ್ಲಿ ಹಾಕಿ, ಅದು ಏನಿತ್ತು? ಅದು ಅಂದರೆ ಒಂದು
0: ಕೆಮಿಕಲ್ಸ್ ಬರ್ತದೆ ಸರ್.
1: ಹಾಂ ಹೌದು, ಆ
0: ಕೆಮಿಕಲ್ ಅನ್ನು ನೀವು ಒಂದು ಟ್ರೇ ಇರ್ತದೆ, ಒಂದು ವೈಡ್ ಒಂದು ಟ್ರೇ ಒಂದಿರುತ್ತೆ, ಒಂದು ಕೆಮಿಕಲ್ ಟ್ರೇ ಇರುತ್ತೆ, ಅದರಲ್ಲಿ ಫುಲ್ ಆಗಿ ಕತ್ತಿರುತ್ತೆ, ಒಂದೇ ಒಂದು ಬಲ್ಬ್ ಇರುತ್ತೆ, ಸಣ್ಣ ಲೈಟ್ ಇರುತ್ತೆ. ಬಟ್ ನೀವು ಡಾರ್ಕ್ ರೂಮಲ್ಲಿ ಹೋದ ನಂತರ ಅಲ್ಲಿ ನಿಮಗೆಲ್ಲ ಕಾಣುತ್ತೆ ಸರ್. ಅಲ್ಲಿ ಫಸ್ಟ್ಗೆ ಅವಲ್ಲಿ ಏನು ಕಾಣಲ್ಲ, ಸ್ವಲ್ಪ ಸಮಯ ಅಲ್ಲಿ ತೆಗೆದ್ಬಿಟ್ರೆ ನಿಮಗೆ ಆ ಎಲ್ಲೆಲ್ಲಿ ಏನು ವಸ್ತು ಇದೆ ಎಲ್ಲ ಗೊತ್ತಾಗುತ್ತೆ ಅಲ್ಲ. ಅವಾಗ ನೀವು 2 ಕೆಮಿಕಲ್ ಇರ್ತದೆ, ಕೆಮಿಕಲಲ್ಲಿ ನೀವು ಫೋಟೋ ಡೆವಲಪ್ ಮಾಡಬೇಕಾದ್ರೆ ಒಂದು ಇದಿರುತ್ತೆ, ಡೆವಲಪ್ ಮಾಡಿಬಿಟ್ಟು ಅದನ್ನು ನಾವು ಕೆಮಿಕಲ್ ಹಾಕಿಬಿಟ್ರೆ ಅದು ಆಟೋಮೆಟಿಕ್ ಡೆವಲಪ್ ಆಗಿಬಿಡ್ತದೆ ಅಲ್ಲಿ.
1: ಏಕೆಂದ್ರೆ ಅದೇ ದೃಶ್ಯ ಕಣ್ಣಲ್ಲಿ ಬರೋದು, ಏಕೆಂದ್ರೆ ಅದೇ ನಾವು ಬಹಳಷ್ಟು ಬಾರಿ ನೋಡಿದ್ದೇವೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಿತ್ತು?
0: ಬ್ಲ್ಯಾಕ್ ಆ್ಯಂಡ್ ವೈಟ್.
2: ಬ್ಲ್ಯಾಕ್ ಆ್ಯಂಡ್
1: ಅದು ಬ್ಲ್ಯಾಕ್ ಆ್ಯಂಡ್ ವೈಟ್. ತದನಂತರ ಕಲರ್ ಅಂತ ಹೇಳಿದ್ವಿ, ಕಲರು ಡೆವಲಪ್ಮೆಂಟ್ ನಲ್ಲಿ ಬಂತ, ಅದು ರೀಲ್ ಆಗಿ ಹಿಂಗೆ ನೋಡ್ತಿದ್ರು?
2: ಇಲ್ಲ ಇಲ್ಲ, ಅದರ ಬಗ್ಗೆ ಕೆಮಿಕಲ್ ಅದು ಮಷಿನ್ದಲ್ಲಿ ಡೆವಲಪ್ ಆಗ್ತಿತ್ತು.
1: ಸೊ ತಾವು ಹೇಳೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಉತ್ತಮ,
2: ಇತ್ತೀಚೆಗೆ ಕೆಮಿಕಲ್ ಪ್ರಿಂಟು ಇದೆ, ಡಿಜಿಟಲ್ ಇದೆ, ಪೇಪರ್ಸ್ ಪ್ರಿಂಟಿಂದ ಮಾಡ್ತಾರೆ. ಈಗ ವೆರೈಟಿ ವೆರೈಟಿ ಪೇಪರ್ ಎಲ್ಲ ಬರ್ತಾ ಇದಾವ್ರಿ ಈಗ. ಆದರೆ ಅದಕ್ಕಿಂತನೂ ಇನ್ನೂ ಈ ಹೊಸ ಟೆಕ್ನಾಲಜಿ ಅದಕ್ಕಿಂತ ಫಾರ್ವರ್ಡ್ ಇದೆ ಇವಾಗ. ಆದರೆ ನಾವು ಅದ್ರದ್ದು ಗೊತ್ತಿಲ್ಲ ಅಂತೇಳಿ ನಾವು ಹೇಳ್ಬೋದು ಅಷ್ಟೇ. ಜಾಸ್ತಿ ಇತ್ತೀಚೆಗೆ ಅದಕ್ಕಿಂತನೂ ಅವಿಶ್ವಾಸಿದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಪರಿಪೂರ್ಣ ಅಲ್ಲ, ಇನ್ನೂ ಕಲಿಬೇಕದು ಭಾಳ ಇರ್ತೈತಿ. ಯಾವುದು ಕ್ಲಿಯರ್ಪಿಷನ್ ಹಿಂಗೈತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೊಸ ಇವತ್ತಿಂದಿಂದ ನಾಳಿರಲ್ಲ, ಅದಕ್ಕೆ ಹೊಸ ಟೆಕ್ನಾಲಜಿ ಬಳಸುವಂಥ. ಈಗ ಇತ್ತೀಚಿನ ಕ್ಯಾಮ್ರಾ ಹೈ ರೆಂಡ್ ಕ್ಯಾಮ್ರಾ ಬಂದಿದ್ದಾವ್ರಿ ಇವಾಗ ಡಿಜಿಟಲ್ದು. ಒಂದು ಬಟನ್ ಹೊಡೆದ್ರೆ ಒಂದು ಸೆಕೆಂಡ್ ನೂರಾರು ಕ್ಲಿಕ್ ಕ್ಲಿಕ್ ಆಟೋಮೆಟಿಕ್ ಫೋಟೋಗ್ರಫಿ ಆಗ್ತವೆ ಒಂದು ಬಟನ್ ಹೊಡೆದ್ರೆ. ಅವಾಗ ಹಂಗಿಲ್ಲ, ಒಂದು ಫೋಟೋ ಒಮ್ಮೆ ಒಂದೇ ಬರ್ತಿತ್ತು, ಅವಾಗ ಒಂದು ಫೋಟೋ ಫೇಲ್ ಆಗ್ತಿರ್ಕಿಲ್ಲ. ಈಗ ನಾವು ಒಂದು ಡಿಜಿಟಲಾಗಿ ಒಂದು 10 ಫೋಟೋ ಹೊಡಿತೀವಿ, ಅದರಲ್ಲಿ ಒಂದು ಎರಡು ಅರಸ್ತೀವಿ. ಅವಾಗ ಹಂಗಿಲ್ಲ, ಒಂದೇ ಒಂದು ರೀಲ್ದಾಗ ಒಂದೇ ಫೋಟೋ ಕ್ಲಿಕ್ ಮಾಡಬೇಕು. ಅವತ್ತು ಅದರಲ್ಲಿ 36 ಫಿಲ್ಮ್ ಇರ್ತಿದ್ದು, ಅದರಲ್ಲಿ ಒಂದು ಫೇಲ್ ಆಗ್ತಿರ್ಕಿಲ್ಲ ನಾವು. ಅವಾಗ ಒಂದು 5 ವರ್ಷ ನಾವು ಮಾಡಿದ್ವಿ ಖರೆ, ಅದರಲ್ಲಿ ಒಂದು ಫೇಲ್ ಆಗಿಲ್ದಾಗ ನಾವು ಫೋಟೋಗ್ರಫಿ ಮಾಡೋದು. ಅದು ಅಷ್ಟು ಇಂಟ್ರೆಸ್ಟ್ ಇತ್ತು ಅದರಲ್ಲಿ. ಈಗಿಲ್ಲ, ಹೊಡೆಯಪ್ಪ ಈಗ ಒಂದು 4 ನೋಡೋಣ ಅದರಲ್ಲಿ ಚಾಯ್ಸ್ ಮಾಡೋಣ ಈಗಂತಾರೆ. ಅವಾಗ ಹಂಗಿರಲಿಲ್ಲ, ಒಂದೇ ಕೊಡಬೇಕು ನಾವು. ಆಮೇಲೆ ನಾವು ಅವಾಗೆಲ್ಲ ಇವು ಹಳ್ಳಿಯೊಳಗೆಲ್ಲ ತೀರ್ಕೊಂಡಿದ್ದೆಲ್ಲ ಜನ ಇರ್ತಿದ್ರಲ್ಲ ಫೋಟೋರು, ಅವು ಫೋಟೋ ಪೂಜೆ ಮಾಡಬೇಕಾದ್ರೆ ಫೋಟೋ ಬೇಕಾಗ್ತಿದ್ವು. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಪ್ರಿಂಟ್ ಮಾಡಿ ನಾವು ಆರ್ಟ್ ಇರೋದ್ರಿಂದ ಅದನ್ನು ಕೈಲಿ ಪೇಂಟಿಂಗ್ ಮಾಡ್ತಿದ್ವಿ. ಈಗ ಅದು ಜನ ಬ್ಯಾಕ್ಗ್ರೌಂಡ್ ಕೇಳ್ತಿದ್ರು ಫೋಟೋಗ್ರಫಿ ಒಳಗೆ, ಇಲ್ಲ ಅದು ಕಲರ್ ಮಾಡಿ ಕೊಡ್ರಿ ಅಂತ. ಹಳೆ ಬ್ಲ್ಯಾಕ್ ಆ್ಯಂಡ್ ಪ್ರಿಂಟ್ ಮಾಡಿ ಅದರಲ್ಲಿ ಫ್ಯೂಜಿ ಕಲರ್ ಅಂಥೇಳಿ ಪೇಪರ್ಸಲ್ಲಿ ಪ್ರಿಂಟ್ ಬರ್ತಿದ್ವು. ಅವಾಗ ನಾವು 2000 ಹ್ಯಾಂಡ್ ವರ್ಕ್ ಮಾಡಿ ಫ್ರೇಮ್ ಮಾಡಿ ಎಲ್ಲ ನಾವು ಕೊಡ್ತಿದ್ವಿ ಅವಾಗ. ಈಗೆಲ್ಲ ಮಷಿನೆಲ್ಲ ಕಂಪ್ಯೂಟರ್ ಇದರಲ್ಲ ಮಾಡ್ತೀವಿ, ಅವಾಗ ಹ್ಯಾಂಡ್ ವರ್ಕ್ ಮಾಡಿದ್ದೀವಿ ನಾವೆಲ್ಲ.
1: ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದು. ನೀವು ಹ್ಯಾಂಡ್ ವರ್ಕ್ ಅಂತ ತಾವು ಹೇಳಿದ್ರಿ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದು? ಯಾಕೆಂದ್ರೆ ಕೇಳುಗರಲ್ಲಿ ಬಹಳಷ್ಟು ಜನ ತಮ್ಮ ಒಂದು ಹಳೆ ನೆನಪು ಅವರಿಗೂ ಗೊತ್ತಾಗುತ್ತೆ, ಅಂಡ್ ಯುವಕ ಯುವತಿಯರಿಗೆ ಇದು ಒಂದು ಒಳ್ಳೆಯದಾದಂತ ಒಂದು ಅನುಭವ. ಏಕೆಂದ್ರೆ ಇದು ಗೊತ್ತಿರುವುದಿಲ್ಲ ಈಗೆಲ್ಲರಿಗೂ. ಬಹಳ ಮುಖ್ಯವಾಗಿ ಡಿಜಿಟಲ್ ಎರಾನಲ್ಲಿ ನಾವಿದ್ದೇವೆ, ತಕ್ಷಣ ನಮಗೆ ಗೊತ್ತಾಗುತ್ತೆ ಈ ಫೋಟೋ ಬೇಡ, ಈ ಫೋಟೋ ಡಿಲೀಟ್ ಮಾಡುವಂತ. ತಾವ ಆ ಪೇಂಟಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಏಕೆಂದ್ರೆ ಫೋಟೋಗ್ರಾಫರ್ ಅಂದ್ರೆ ನಾವು ತಿಳ್ಕೊಂಡ್ವಿ ಕ್ಯಾಪ್ಚರ್ ಮಾಡೋದು, ಡೆವಲಪ್ ಮಾಡೋದು, ಆಮೇಲೆ ವಾಪಸ್ ಕೊಟ್ಬಿಡೋದು. ಪೇಂಟಿಂಗ್ ಕೂಡ ಮಾಡಿದ್ದೀರ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಯಾಕಂದ್ರೆ ನಾವು ಆರ್ಟ್ ಕಲಿತೋಳ ಸಂದರ್ಭದಲ್ಲಿನ ಈ ಸವದತ್ತಿಯಲ್ಲಿ ಕಾಲೇಜಲ್ಲಿ ಆರ್ಟ್ ಕಲ್ತಿದ್ದೀವಿ. ಅದು ಕಲ್ಕೊಂತ ಈ ಫೋಟೋಗ್ರಫಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಕೆಲವೊಂದು ಫೋಟೋಗ್ರಫಿ ಒನ್ ಡೇದಾಗ ಕೊಡ್ತಿದ್ವಿ ನಾವು. ಅವಾಗ 3-4 ದಿವಸ ಕೇಳ್ತಿದ್ರು, ಅವಾಗೂ ಒಂದು ಬೇರೆ ಕಡೆ ಎಲ್ಲಾದ್ರು ಕೊಟ್ಟರೆ 2 ಬೇಕು 3 ಬೇಕು ಅಂತಿದ್ರು. ಯಾಕಂದ್ರೆ ಕಲರ್ ಮಾಡಿ ಒಬ್ಬ ಫೋಟೋಗ್ರಫರ್ ಬೇರೆದವ್ರು ಇದ್ದವ್ರು ತೊಗೊಂಡು ಅದನ್ನು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಫ್ರೇಮ್ ಮಾಡೋಕ್ಕೆ 2-3 ತೊಗೊತಿದ್ರು. ನಾವೆಲ್ಲ ಒಂದೊಂದು ದಿವಸ ಮಾಡ್ತಿದ್ದೀವಿ ಅವಾಗ. ಅವಾಗೂ ಅಂದರೆ ಯಾಕಂದ್ರೆ ಎಲ್ಲನೂ ನಾವು ಮಾಡ್ತಿದ್ದೀವಿ. ಅದರಲ್ಲಿ ಬೇರೆ ಉಳಿದ ಇನ್ನೊಬ್ಬರು ಫೋಟೋಗ್ರಫರ್ ಫ್ರೇಮ್ ತಯಾರು ಮಾಡೋದು ಒಂದು ಕಡೆ, ಫೋಟೋಗ್ರಫಿ ಒಂದು ಕಡೆ, ಕೆಳಗೆ ಹೆಸರು ಒಬ್ಬರ ಕಡೆ ಬರ್ಸಿದ್ರು. ಅದಕ್ಕೆ ನಾವು ಕಲಿತಾಗ ಫೋಟೋಗ್ರಫಿ ಮಾಡಬೇಕನ್ನೋ ಉದ್ದೇಶನ ಇದರಿಂದ ಬಂದಿದ್ದು. ಎಲ್ಲನೂ ನಾವು ಮಾಡ್ಬೋದಲ್ಲ, ಫೋಟೋಗ್ರಫರ್ ಆರ್ಟಿಸ್ಟ್ ಇದ್ದವ್ರು ಫೋಟೋಗ್ರಫಿ ಎರಡೂ ಮಾಡ್ಬೋದಲ್ಲ ಅಂತೇಳಿ ಪ್ರಾರಂಭ ಮಾಡಿದ್ದು ಫೋಟೋಗ್ರಫಿ ನಾವು.
1: ಸರ್, ತಾವು ಪ್ರಾರಂಭ ಮಾಡಿರುವಾಗ ಒಂದು ಇದು ಫೋಟೋಗ್ರಫಿ ಒಂದು ಕ್ಷೇತ್ರ ಅಥವಾ ಫೋಟೋಗ್ರಫಿ ಅನ್ನೋ ಒಂದು ಕಲೆ ಪ್ರಾರಂಭ ಮಾಡಿರೋ ಕಾರಣ ಕೇಳ್ಬೋದಾ?
0: ಸರ್, ನಾನು ಮುಂಚೆ ಒಂದು ಪೇಂಟಿಂಗ್ ಡಿಪ್ಲೊಮಾ ಆಗಿದೆ ಸರ್, ಅಂದರೆ ಜಿ ಡಿ ಆರ್ಟ್ ಮಾಡಿದ್ದೀನಿ, ಗೌರ್ಮೆಂಟ್ ಡಿಪ್ಲೊಮಾ ಅಂದರೆ ಫೈನ್ ಆರ್ಟ್ನಲ್ಲಿ ಡಿಪ್ಲೊಮಾ ಮಾಡಿದ್ದೀನಿ. ಡಿಪ್ಲೊಮಾ ಮಾಡಿದ ನಂತರ ನನಗೆ ಜಾಬ್ಗೋಸ್ಕರ ಟೀಚರ್ ಪೋಸ್ಟ್ ಭಾಳ ಕಮ್ಮಿ ಸರ್ ಆ ಟೈಮಲ್ಲೆಲ್ಲ. ತದನಂತರ ನಾನು ಮಾಡಿದೆ ಇಲಾಖೆಯಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂನಲ್ಲಿ ನಾನು ಪಾಸಾಗಿ ನಾನು ಕಾನ್ಸ್ಟೇಬಲಾಗಿ ವರ್ಕ್ ಮಾಡ್ತಾಯಿದ್ದೆ. ವರ್ಕ್ ಮಾಡುವಾಗ ನನ್ನ ಎಜುಕೇಷನ್ ನೋಡಿ, ಅಂದರೆ ನನ್ನ ಆರ್ಟ್ ಫೀಲ್ಡ್ ನೋಡಿ, ಆರ್ಟ್ ನೋಡಿ, ಅವು ಎಸ್ ಪಿ ಸಾಹೇಬ್ ನೀನು ಫೋಟೋಗ್ರಫಿ ಯಾಕೆ ಮಾಡಬಾರ್ದಪ್ಪ ಅಂತ ನನಗೆ ಒಂದು ಆಹ್ವಾನ ಇಟ್ಟಿರುವಾಗ, ಈ ರೀತಿ ನೀವು ಡ್ರಾಯಿಂಗ್ ನಮ್ಮಲ್ಲಿ ಒಂದು ಪೋಸ್ಟ್ ಇದೆ, ನೀವು ಫೋಟೋಗ್ರಫಿ ಮಾಡ್ಬೋದಾ ಅಂತ ಕಸ. ನಾನು ವಿಚಾರ ಮಾಡಿದೆ ನನ್ನ ಇಲಾಖೆ ಮತ್ತು ನನ್ನ ಫೋಟೋಗ್ರಫಿಗೆ ನನ್ನ ಆರ್ಟಿಗೆ ಒಂದೇ ಲೈನ್ ಬಂದುಬಿಡ್ತಲ್ಲ, ಒಂದೇ ಕ್ಷೇತ್ರದಲ್ಲಿ ಬಂದ್ರಿಂದ ನನಗೆ ಭಾಳ ಇಂಟ್ರೆಸ್ಟಿಂಗ್ ಬಂತು ಅವಾಗ. ಅಲ್ಲಿಂದ ನಾನು ಮಾಡಿದೆ ಪೇಂಟಿಂಗ್ನು ಮಾಡ್ತಾಯಿದ್ದೆ ಪ್ಲಸ್ ಫೋಟೋಗ್ರಫಿ ಮಾಡ್ತಾಯಿದ್ದೆ. ನಾನು ನಮ್ಮಲ್ಲಿ ಅಂತ ಬಂದೋಬಸ್ತಿಯಲ್ಲಿ ಮಾಡ್ತಾಯಿದ್ದೆ, ಕ್ರೈಮ್ ಸೀನ್ ಮಾಡ್ತಾಯಿದ್ದೆ. ಈ ಥರ ಮಾಡ್ತಾ ಮಾಡ್ತಾ ಒಂದು ಹಾಬಿ, ಅದೊಂದು ಹಾಬಿ ಸ್ಟಾರ್ಟ್ ಆಗಿಬಿಡ್ತವೆ ಆಗ. ಅಲ್ಲಿಂದ ಫೋಟೋಗ್ರಫಿನ ನಿರಂತರವಾಗಿ ಮಾಡ್ಕೋತ ಬರ್ತಾಯಿದ್ದೀನಿ ಸರ್. ಅಲ್ಲಿಂದ ನಾನು ಫೋಟೋಗ್ರಫಿಯಲ್ಲಿ ಮತ್ತು ವಿಡಿಯೋಗ್ರಫಿಯಲ್ಲಿ ನಾನು ನ್ಯಾಷನಲ್ ಮೆಡಲಿದೆ ಸರ್. ಒಂದು ನ್ಯಾಷನಲ್ ಗುಜರಾತ್ನಲ್ಲಿ ನಮ್ಮ ಪೊಲೀಸ್ ಡ್ಯೂಟಿ ಮಾಡ್ತಾರೆ, ವರ್ಕ್ ಪ್ರತಿ ವರ್ಷ ಮಾಡ್ತಾರೆ. ಸುಮಾರು ಒಂದು ನಾನು ಇಲಾಖೆ ಸೇರಿ 2 ಆಗಿತ್ತು ಅಷ್ಟೇ. ಇವಾಗ ಪ್ರೊಫೆಷನಲ್ ಪೀರಿಯಡ್ ಬಿಡು ನಾನು ಡ್ಯೂಟಿ ಮಾಡ್ತಾ ಇದ್ದೆ. ಅವಾಗ ನಾನು ಡ್ಯೂಟಿ ಮಾಡಿ ಹೋಗಿದ್ದೆ ಅವಾಗ ನ್ಯಾಷನಲಲ್ಲಿ. ಅಲ್ಲಿ ವಿಡಿಯೋಗ್ರಫಿ ನನಗೆ ಸಿಲ್ವರ್ ಮೆಡಲ್ ಆಗಿತ್ತು ಸರ್ ಆ ಟೈಮಲ್ಲಿ. ಅದರಿಂದ ನನಗೆ ಹಾಗೆ ಅದು ಉತ್ತೇಜನ ಕೊಡ್ತಾ ಕೊಡ್ತಾ ಕೊಡ್ತಾ ಪೇಂಟಿಂಗು ಮಾಡ್ಕೊತಾನೆ ನಾನು ಫೋಟೋಗ್ರಫಿ ಮಾಡ್ತಾ ಮಾಡ್ತಾ ನನ್ನ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಇವಾಗ ಪ್ರೆಸೆಂಟ್ ಇವಾಗ ಫೋಟೋ ಮಾಡ್ತಾ ಇದ್ದೀನಿ.
1: ಕ್ರೈಮ್ ಸೀನ್ ಬಗ್ಗೆ ತಾವು ಹೇಳಿದ್ರಿ, ಕ್ರೈಮ್ ಸೀನ್ ಫೋಟೋಗ್ರಫಿ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಏಕೆಂದರೆ ಅದ್ರ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಹೆಂಗೆ, ಯಾವ ಮೈಂಡ್ ಸೆಟ್ನಿಂದ ಮಾಡಬೇಕು, ಯಾವ ಆ್ಯಂಗಲ್, ಅದೆಲ್ಲ ಸ್ವಲ್ಪ ವಿವರವಾಗಿ ತಿಳಿಸಿ
0: ಸರ್. ಹೆಂಗೆ ಒಂದು ಕ್ರೈಮ್ ಸೀನಲ್ಲಿ ಸರ್ ಮುಂಚೆ ಹೋಗ್ಬೇಕು ಫೋಟೋಗ್ರಫಿ ಹೋಗ್ಬೇಕಾದ್ರೆ ಆ ಕ್ರೈಮ್ ಸೀನಲ್ಲಿ ಯಾವುದೇ ರೀತಿಯಿಂದ ವಸ್ತುವನ್ನು ಆ ಕಡೆ ಕಡೆ ಯಾರು ಮುಂಚೆ ಯಾರು ಹೋಗಲೇಬಾರ್ದು ಅದರಲ್ಲಿ ಅಟ್ಲೀಸ್ಟ್. ಯಾಕೆ ಫಿಂಗರ್ ಪ್ರಿಂಟ್ ಬರೋವರಿಗೆ ಮತ್ತು ಅಥವಾ ಫೋಟೋಗ್ರಫ್ ಅವರಿಗೆ ಅದು ಕ್ರೈಮ್ ಸೀನ್ ಇನ್ನೂ ಡಿಸ್ಟ್ರಾಯ್ ಮಾಡಲಿಕ್ಕೆ ಹೋಗ್ಬಾರ್ದು ಇವಾಗ, ಹಾಗೆ ಇರಬೇಕು ಅದರಲ್ಲಿ. ತದನಿಗೆ ಹೋದ ನಂತರ ಅಲ್ಲಿ ಯಾವ ರೀತಿ ಕಾಣುತ್ತೆ ಫೋಟೋಗ್ರಫ್, ಫಸ್ಟಿಗೆ ಒರಲ್ ಸೀನ್ ಒಂದು ಸಿಗುತ್ತೆ. ಮರ್ಡರ್ ಸೀನಲ್ಲಿ ಯಾವ ರೀತಿ ನಿಮ್ಮ ಸೀನ್ ಕಾಣುತ್ತೆ ಆ ಥರನೇ ಒಂದು ಫೋಟೋ ತೆಗಿಬೇಕು ಫಸ್ಟಿಗೆ ಅಲ್ಲ ಸರ್. ಅಂದರೆ ಯಾವ ವಸ್ತು ಎಲ್ಲಿದೆ, ಎಲ್ಲಿ ಏನಿದೆ ಎಲ್ಲ ಅಂದರೆ ಆ ನಂತರ ಅಡ್ಡ ಬಿಡುತ್ತೆ ಅಂದರೆ ಯಾರು ಬಾಡಿ ಇರ್ಬೋದು ಅನ್ನುವಂಥ ಒಂದು ಅವ್ರ ಫೇಸನ್ನು ಕ್ಲೋಸಪ್ ತೆಗಿಬೇಕು ನಾವು ಅಲ್ಲಿಂದ. ಆಮೇಲೆ ಇರುವಂಥ ವಸ್ತುಗಳು ಎಲ್ಲನೂ ತೊಗೋಬೇಕು ಸರ್. ಅದೊಂದು ಫೋಟೋ ತೆಗಿಬೇಕು ಸರ್ ನಾವು ಅದರಲ್ಲಿ. ಆಮೇಲೆ ನಿಮ್ಗೆ ಫಿಂಗರ್ ಪ್ರಿಂಟ್ ಸಿಗ್ಬೋದು, ಚಾನ್ಸ್ ಪ್ರಿಂಟ್ ಸಿಗ್ಬೋದು ಸಿಕ್ಕಿದ್ರೆ ಅದೊಂದು ಕಾಪಿ ಪ್ರಿಂಟ್ ಮಾಡಿಬಿಟ್ರೆ ಓವರಾಲ್ ನಾಲ್ಕು ಸೀನ್ ನಾಲ್ಕು ಫೋಟೋ ತೆಗೆಬಿಟ್ರೆ ಸಾಕಾಗ್ಬಿಡ್ತಲ್ಲ ಈ ಸಲ.
1: ತಮ್ಮ ಮೊದಲನೇ ಎಕ್ಸ್ಪೀರಿಯನ್ಸ್ ತಿಳಿಸ್ಬೋದಾ, ಏಕೆಂದರೆ ಇದು ನಾರ್ಮಲ್ ಅಲ್ಲ ಕ್ರೈಮ್ ಸೀನ್ ಫೋಟೋಗ್ರಾಫಿ, ತಮ್ಮ ಮೊದಲನೇ ಎಕ್ಸ್ಪೀರಿಯನ್ಸ್.
0: ಸರ್ ಹೆಂಗಾಗುತ್ತೆ ಸರ್, ಕ್ರೈಮ್ ಸೀನ್ ಮರ್ಡರ್ ಸೀನ್ ನೋಡೋಕೆ ಆಗಲ್ಲ, ನಮ್ಮ ಫಸ್ಟ್ ಟೈಮ್ ಮೊದಲು ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನಮ್ಗೆ ಭಯ ಬರುತ್ತೆ ನೋಡಿದ ತಕ್ಷಣ ಏನಪ್ಪ ಇದು ಏನಾಗಿದೆ ಗೊತ್ತಾಗಲ್ಲ ಒಮ್ಮೆ. ಬಟ್ ಹೆಂಗಾಗುತ್ತೆ ಅದು ಅಲ್ಲಿ ಹೋದ ನಂತರ ನಮ್ಮ ಸೀನಿಯರ್ ಆಫೀಸರ್ ಇರ್ತಾರಲ್ಲ, ಈ ಥರ ಮಾಡಬೇಕು ಹಿಂಗೆ ಮಾಡಬೇಕು ಗೈಡ್ ಮಾಡ್ತಾ ಸರ್ಲ್ಲ, ಫಸ್ಟ್ಗೆಲ್ಲ ಈ ಥರ ತೆಗಿಬೇಕಪ್ಪ ನೀನು ಹಿಂಗೆ ಮಾಡಬೇಕು ಕೆಲಸ ಅಲ್ಲ ಈ ಥರ ಮಾಡಬೇಕು, ಆವಾಗ ಸ್ವಲ್ಪ ಧೈರ್ಯ ಬರುತ್ತೆ ಸರ್. ಇಲ್ಲಾಂದರೆ ನೀವು ಸಡನ್ನಾಗಿ ಹೋಗಿಬಿಟ್ರೆ ನಿಮ್ಗೆ ಧೈರ್ಯ ಬರಲ್ಲ ಅಲ್ಲಿ ಹೋಗಲೇ, ಯಾಕೆ ಭಯಾನಕಾಯಿ ಇರ್ತಕ್ಕಂಥ ಇರುತ್ತೆ ಸರ್ ಅಲ್ಲಿ. ಅವಾಗ ಅವ್ರು ಹೇಳ್ತಾ ಹೇಳ್ತಾ ಹೋದಾಗ ನಾನು ಫೋಟೋಸ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೆ ಸರ್. ಅದು
1: ಬಹಳ ಮುಖ್ಯವಾಗಿ ಈ ಒಂದು ವಿಷಯದ ಕುರಿತು ನಾವು ಮಾತನಾಡ್ತಿದ್ದೇವೆ ಸ್ನೇಹಿತರೆ. ಇದು ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಹಣ ದಿನ. ಈ ಒಂದು ದಿನದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿ ಪುಂಡಲಿಕ್ ಕೆ ಬಡಿಗೇರ್ ಅವರು ಹಾಗೂ ಸುಮಾನಂದ್ ಮಾರುತಿ ಗಡ್ಕರಿ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಸರ್, ಛಾಯಾಗ್ರಹಣ ಅಥವಾ ಫೋಟೋಗ್ರಫಿ ಆರಂಭ ಮಾಡೋ ತಮ್ಮ ಜೀವನದ ಮೊದಲನೇ ಒಂದು ಏನಂತಾರೆ ಅನುಭವವನ್ನು ಹಂಚ್ಕೋಬಹುದಾ?
2: ನಾವು ಫಸ್ಟ್ ಪ್ರಾರಂಭ ಮಾಡಿದ್ದು ನಮ್ಮ ಸವದತ್ತಿ ತಾಲೂಕು ನಮ್ಮ ಹಳ್ಳಿಯಿಂದ ಸುಮಾರು 97 December 31st ನಾನೊಂದು ಸೆಕೆಂಡ್ ಹ್ಯಾಂಡ್ ಜಿನಿತ್ತು 2500 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಪ್ರಾರಂಭ. ಅದು ಒಂದು ತಿಂಗಳಾದ ತಕ್ಷಣ ಮತ್ತೆ ಬಂದು ಬೀಳ್ತಿತ್ತು, ಯಾಕಂದ್ರೆ ಅಷ್ಟು ಕಷ್ಟ ಆವಾಗ ಕ್ಯಾಮ್ರಾ ಕಲಿಬೇಕು ಇದು ಮಾಡೋಕೆ. ಕಾಲೇಜ್ ಜೊತೆ ಜೊತೆ ಇದನ್ನು ಫೋಟೋಗ್ರಫಿ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿದಲ್ಲಿ ಮೊದಲನೇ ಫೋಟೋದು ಪ್ರಾರಂಭ ಮಾಡಿ ನಮ್ಮದು ಹೆಮ್ಮೆ ಸವದತ್ತಿ ನಮ್ಮ ತಾಲೂಕು ಇದು ಅಂತೇಳಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ದೇವಿ ಫೋಟೋ ತೊಗೊಳಕ್ಕೆ ಹೋದ್ರೆ ತೆಗಿಸ್ಕೊಡ್ಲಿಲ್ಲ ಅಲ್ಲಿ, ಇಲ್ಲ ಗುಡಿಯಾಗ ಅವಕಾಶ ಇರೋದಿಲ್ಲ ಅಂತಾರೆ. ಆದರೆ ನಮ್ಮ ಅಲ್ಲಿ ಒಳಗೆ ಹೋಗುವಷ್ಟು ನಮಗೂ ಧೈರ್ಯ ಇರಲಿಲ್ಲ, ಒಬ್ಬರನ್ನ ಕರ್ಕೊಂಡು ಹೋಗಿ ಇಲ್ಲ ನಾವು ಹೊಸ ಕ್ಯಾಮ್ರಾ ತೊಗೊಂಡೆ ಅಂತೇಳಿ ಪ್ರಾರಂಭ ಮಾಡಿ ಇವತ್ತಿನವರೆಗೆ ಆ ದೇವಿ ಹತ್ತಿರ ಒಂದು ಫೋಟೋಗ್ರಾಫ್ ತೊಗೊಂಡಿದ್ದೆ ನಾನು ಫಸ್ಟಿಗೆ ಪ್ರಥಮವಾಗಿ ಹೊಸ ಅನುಭವ ಅಂದ್ರೆ. ನಂತರದಲ್ಲಿ ಶುರು ಮಾಡಿ ಆವಾಗ ಬಹಳಷ್ಟು ಜನ ಫೋಟೋಗ್ರಾಫರ್ ಕಡಿಮೆ, 10 ಊರಿಗೊಬ್ಬರು ಅಂತಾರಲ್ಲ ಆ ಥರ ಇರ್ತಿದ್ದರು. ಜಾತ್ರೆ ನಿಬ್ಬಣು ಮತ್ತೊಂದು ಅಥವಾ ಏನೋ ಹಳ್ಳಿಯಲ್ಲಿ ಏನೋ ಕಾರ್ಯಕ್ರಮ ಅದು ಕರಿತಿದ್ದರು. ಆವಾಗ ನಾವು ಕ್ಯಾಮ್ರಾ ತೊಗೊಂಡು ಬಂದ ಕೂಡಲೇ ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಆವಾಗ ಮಂಡಳ ಪಂಚಾಯತಿ ಅಂತಿದ್ದೆವು. ಆವಾಗ ಗ್ರಾಮ ಸಭೆ ಪ್ರಾರಂಭ ಆದಾಗ ಫಸ್ಟ್ ನಮಗೆ ಕೆಲಸ ಕೊಟ್ಟಿದ್ದರು, ಒಂದು 10 ಫೋಟೋ ತೆಗಿಬೇಕು ಅಲ್ಲಿ ಗ್ರಾಮ ಸಭೆಗೆ ಅಂತೇಳಿ. ಯಾವ ತೆಗಿಬೇಕು ಹೆಂಗೆ ತೆಗಿಬೇಕು ಅಂತ ಅಲ್ಲಿ ಇದ್ದವ್ರು ಕೇಳಿದಾಗ ಸಾರ್ವಜನಿಕ ಕುಂತಿದ್ದೊಂದು, ಯಾಕಂದ್ರೆ ಲಿಮಿಟ್ ಇರ್ತಿತ್ತು ಅವಾಗ. ಸಾರ್ವಜನಿಕ ಕುಂತಲ್ಲಿ ಎಲ್ಲರೂ ಅದರಲ್ಲಿ ಬರಬೇಕು, ನಂತರ ಅಧಿಕಾರಿಗಳು ಹೇಳ್ತಿರ್ತಾರೆ ಅದು ಕಾಣಬೇಕು. ಒಂದು 2-3 ಫೋಟೋ ಹಿಡಿದಾಗ ಅಲ್ಲಿ ಏನು ನಡೆದಿದ್ದು ಎಲ್ಲನೂ ಇತಿಹಾಸ ತೋರಿಸ್ಬೇಕು ಅಂತ ಹೇಳ್ತಿದ್ರು ಅವಾಗ. ಈಗೆಲ್ಲ ಡಿಜಿಟಲ್ದಾಗ ಒಂದು 10 ತೆಗಿ ಅಂತ ಹೇಳ್ತಾರೆ, ಈಗಿಂದು ಮತ್ತು ಆಗಿನ ವ್ಯತ್ಯಾಸ. ಅವಾಗ 4-5 ಫೋಟೋದಲ್ಲಿ ಇಡೀ ಇತಿಹಾಸನೂ ತೋರಿಸ್ಬೇಕಲ್ಲಿ, ಅಂಥ ಸಂದರ್ಭ ನಮ್ಮಲ್ಲಿ ಪ್ರಾರಂಭ ಆಗಿತ್ತು. ಅದಕ್ಕೆ ಇದು ಕಲೆ ಅನ್ನೋದು ಬೇಕು ಫೋಟೋಗ್ರಫಿಗೆ, ಯಾಕಂದ್ರೆ ಅಂದಾಜು ಹೇಳ್ಬಿಡ್ತಾರೆ ಇದೆಲ್ಲನೂ ಬರಬೇಕಂದಾಗ ಅದನ್ನು ನಾವು ಮೈಂಡ್ ಸೆಟ್ ನಾವು ಇಟ್ಕೋಬೇಕು. ಅವ್ರು ಯಾರು, ಇವ್ರು ಯಾರು, ಅಥವಾ ಗೆಸ್ಟ್ ಯಾರು, ಇಂಥ ಪ್ರತಿಯೊಂದೂ ನಾವು ಅವ್ರಿಗಿಂತ ಪೂರ್ವದಲ್ಲಿ ನಮಗೆ ಹಿಂಗಾಗಿ ಬರಬೇಕನ್ನುವಂಥ ಕಲೆ ನಮ್ಮಲ್ಲಿ ಬೇಕು. ಫೋಟೋಗ್ರಫಿ ತೆಗೆದ ನಂತರ ಮೊದಲು ಕಲೆ ನಮಗೆ ಬರಬೇಕು, ಇಂಥದ ಫೋಟೋ ತೆಗೆದು ನನ್ನದು ತೆಗಿಕ್ಕಿಂತ ಪೂರ್ವದಲ್ಲಿ ನಮಗೆ ಕಣ್ಣಿಗೆ ಕಾಣಬೇಕು ಅದು, ಇದೇ ಥರ ನನಗೆ ಬೇಕನ್ನುವಂಥ ಹಂಬಲ್ ಇದ್ದವರಿಗೆ ಮಾತ್ರ ಫೋಟೋಗ್ರಫಿ ಅನುಭವ. ಫಸ್ಟ್ ಪ್ರಾರಂಭ ಮಾಡಿದ್ದೀವಿ ನಾವು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂದ್ರೆ ಇಡೀ ಗ್ರಾಮಕ್ಕೆ ಪಂಚಾಯತಿಗೆ ಅವರು ಅಂದ್ರೆ ಬಾಸ್ ಇದ್ದಂಗೆ. ಅಧ್ಯಕ್ಷರು ಪ್ರಾರಂಭ ನಂತರ ಶುರು ಮಾಡಿದವರು. ನಂತರದಲ್ಲಿ ಸೆಕ್ರೆಟರಿ ಅಂದ್ರೆ ಸರ್ಕಾರದ ಪ್ರತಿನಿಧಿ, ಅವರ ಅಧ್ಯಕ್ಷರು ಸೆಕ್ರೆಟರಿ ಫೋಟೋ ತೆಗೆದೀವಿ ಅಂದ್ರೆ ನಾ ಫೋಟೋಗ್ರಫಿ ಸಾರ್ಥಕ ಆತ ನಾನು ಕ್ಯಾಮ್ರಾ ತಗೊಂಡದ ಅಂದ್ಕೊಂಡಿದ್ದೆ. ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು 27 ವರ್ಷ ಆಯಿತು ಮಾಡಿ ಜಿಲ್ಲೆ ಒಳಗೆ ಬಂದು ಪತ್ರಿಕಾ ರಂಗದಲ್ಲಿ ಪ್ರಾರಂಭ ಮಾಡಿದ್ವಿ.
1: ಎಸ್,
2: ಇಲ್ಲಿ ಬಂದು ಪತ್ರಿಕೆ ಒಳಗೆ ಸಂಯುಕ್ತ ಕರ್ನಾಟಕದಿಂದ ನಂದು ವೃತ್ತಿ ಆರಂಭವಾಯಿತು. ಅದಕ್ಕಿಂತ ಪೂರ್ವದಲ್ಲೇ ನಾಡೋಜಿ ರಾಘವೇಂದ್ರ ಜೋಶಿ ಅವ್ರ ಕಡೆ ನಾನು ಸೇರಿದ್ದು ಆ ಕಾರ್ಟೋನ್ ವರ್ಕ್ ಮಾಡಲಿಕ್ಕೆ ನಾಡೋಜಲ್ಲಿ. ಅವರು ರಾಘವೇಂದ್ರ ಜೋಶಿ ಸರು ಕರೆದಿಲ್ಲ ನೀನು ಕಾರ್ಟೋನ್ ಮಾಡ್ತೀಯ ಅಂತಂದ್ರೆ ಹೌದ್ರಿ ಸರ್ ಮಾಡ್ತೀಯ ಅಂತ. ಅವರು ಏನಾರು ಆರ್ಟಿಕಲ್ ಇದು ಕೊಟ್ಟರೆ ಅವ್ರ ಜೊತೆ ನಾನು ಒಂದು ಅವ್ರು ಹೇಳಿದ ಪ್ರಕಾರ ನನ್ನ ಚಿತ್ರ ಬಿಡಿಸ್ಕೊಡ್ತಿದ್ದೆ. ಅವಾಗ ಅವ್ರು ಕೇಳಿದರು ಇಲ್ಲ ನೀ ಫೋಟೋಗ್ರಫಿ ಮಾಡ್ತೀನಿ, ಹೌದ್ರಿ ಮಾಡ್ತೀನಿ ಅಂತ. ಇಲ್ಲ ನೀನು ನಮ್ಮ ಪತ್ರಿಕೆಗಳಿಗೆ ಫೋಟೋಗ್ರಫಿ ಯಾಕೆ ಮಾಡಬಾರ್ದು, ಅದನ್ನು ಪ್ರಾರಂಭ ಮಾಡು, ನಾ ರೀಲ್ ಎಲ್ಲ ಕೊಡ್ತೀನಿ, ನಿನ್ನ ಕ್ಯಾಮ್ರಾ ಐತಿ ಆಯ್ತು ಸರ್ ಅಂತ. ಆಯ್ತು ನೀ ಫೋಟೋಗ್ರಫಿ ಮಾಡು ಅಂತ ಹೇಳಿದರು. ಇದೊಂದು ಒಳ್ಳೆಯ ಅವಕಾಶ ನಾವು ಅಂದ್ಕೊಂಡಂಗೆ ಇಲ್ಲಿ ನಮಗೆ ದೇವರು ಕೊಡಿಸ್ಕೊಟ್ಟಂತೆ ನಾವು ಪ್ರಾರಂಭ ಮಾಡಿದ್ದೀವಿ. ಆ ನಂತರ ಸಂಯುಕ್ತ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಆ ನಂತರ ಉದಯವಾಣಿ ಕನ್ನಡ ಮರಾಠಿ ಹಿಂದಿ ಎಲ್ಲ ಪೇಪರ್ದಲ್ಲಿ ಮಾಡ್ಕೊತ ಮಾಡ್ಕೊತ ಈಗ 27 ವರ್ಷದಿಂದಲೇ ನನ್ನ ಅನುಭವ ಅಂತಂದ್ರೆ ಫಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಫೋಟೋ ತೆಗೆದವರು ಇವತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಎಲ್ಲರದು ಭಾಗ್ಯ ಅಂತ ಬಹುತೇಕ ನನ್ನಷ್ಟು ಅವಕಾಶ ಎಲ್ಲಿ ಸಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿನಿ. ಯಾಕಂದ್ರೆ ಪ್ರಾರಂಭ ಮಾಡಿದ್ದು ಈ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿಯಿಂದ. ಇವತ್ತು ನಾ ಫೋಟೋಗ್ರಫಿ ಮಾಡಿದ್ದು ಬಹುತೇಕ ಯಾರ್ದು ಇಲ್ಲ ಅನಿಸ್ತೈತಿ ಇಡೀ ದೇಶದಲ್ಲಿ. ಯಾಕಂದ್ರೆ ನಾವು ಹಳ್ಳಿಯಿಂದ ಪ್ರಾರಂಭ ಮಾಡಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಅಂಥ ವ್ಯಕ್ತಿಗಳು ಫೋಟೋ ತೆಗಿಯಕಂತ ಅವಕಾಶ ಸಿಕ್ಕಂಥ ಒಂದು ಭಾಗ್ಯ ನಮ್ಮದೇ.
1: ತಮ್ಮ ಆ ಅನುಭವ ಫ್ರಮ್ ಕೆಳಗಿಂದ ತಾವು ಮೇಲೆವರೆಗೆ ಹೋಗಿದ್ದೀರಾ ಅದು ತಮ್ಮ ಧ್ವನಿಯಲ್ಲಿಯೇ ಗೊತ್ತಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಬಹಳ ಮುಖ್ಯವಾಗಿ ಈ ಒಂದು ವಿಷಯದ ಕುರಿತು ತಾವು ಮಾತನಾಡಿದ್ರಿ, ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಫೋಟೋಗ್ರಫಿ ಅನ್ನುವಂತ ಇದು

0: ಇನ್ನೂ ಇದು ಹೊಸ ಹೊಸ ಅಪ್ಡೇಟ್ ಇನ್ನೂ ಮುಂದುವರಿತದೆ. ಅದನ್ನು ಮುಂದುವರಿಸಿಕೊಂಡು ಸಮಾಜಕ್ಕೆ ದಾಖಲೆ ಆಗಿರುವಂಥ ವೃತ್ತಿ ಇದು. ಈಗ ಒಂದು ನಾವು ಫೋಟೋಗ್ರಫಿ ಮಾಡಿದ್ದು ಇನ್ನು 5 ವರ್ಷ ಸಿಗಲ್ಲ, 10 ವರ್ಷ ಸಿಗಲ್ಲ, ಇತಿಹಾಸ ಉಳಿತದೆ. ಅದನ್ನು ಉಳಿಸುವಂಥ ಕೆಲಸ ನಮ್ಮ ಎಲ್ಲ ಛಾಯಾಗ್ರಾಹಕರು ಮಾಡಬೇಕಂತೇಳಿ ನಾವು ಬಯಸ್ತೇನೆ
1: ಸರ್. ತಮ್ಮ ಕೊನೆಯದಾಗಿ ಹೇಳಬೇಕಂತಂದ್ರೆ ಸರ್, ಕಲೆ ಯಾರು ಸತ್ತುನಲ್ಲ. ನೀವು ಅದೇ ರೀತಿ ಕೆಲಸ ಮಾಡ್ತೀರಿ, ಯಾವ ಅದೇ ಕಲೆ ಇರಲಿ, ಫೋಟೋಗ್ರಫಿ ಇರಲಿ ಅಥವಾ ಚಿತ್ರಕಲೆ ಇರಲಿ, ಅದೇ ಕಲೆ ಇರಲಿ, ಅದನ್ನು ನೀವು ಮೈಗೂಡಿಸ್ಕೊಂಡ್ರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಬಹುದು.
2: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ವಿಶ್ವ ಛಾಯಾಗ್ರಹಣ ದಿನದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶ್ರೀ ಪುಂಡ್ಲಿಕ್ ಕೆ ಬಡಿಗೇರವರು ಹಾಗೂ ಸುಮಾನಂದ್ ಮಾರುತಿ ಗಡ್ಕರಿಯವರು ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: யாரோ இவனோ, யாரோ இவனோ, யாரோ இவனோ.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಅವೇನು ಧ್ವನಿ? ಇದು 90.0 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಬಂದಿದೆ. ಶುಭ ಬುಧವಾರ ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಎಸ್, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ನಮ್ಮ ಹಿರಿಯ ನಟಿಯಾದ ಮಾಲಾಶ್ರೀ ಅವರ ಜನ್ಮದಿನ ಇತ್ತು ಆತ್ಮೀಯ ಸ್ನೇಹಿತರೆ. ಎಸ್, ಇದೇ ತಿಂಗಳು ಮಾಲಾಶ್ರೀ ಅವರ ಜನ್ಮದಿನ 10 ಆಗಸ್ಟ್ 2026 ಇತ್ತು. ಸೊ ಮಾಲಾಶ್ರೀ ಅವರ ಜನ್ಮದಿನ ಪ್ಲಸ್ ನಮ್ಮ ರಾಜ್ ಬಿ ಶೆಟ್ಟಿ. ಸೊ ಸ್ನೇಹಿತರೆ, ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ, ಒಬ್ಬ ನಟ ನಟಿ ಹೆಸರು ತಗೋತೇನೆ ನಾನು. ಅವರು ಅಭಿನಯಿಸಿರುವ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಸೊ ಇವತ್ತಿನ ಜೋಡಿ ಹಿರಿಯ ನಟಿ ಮಾಲಾಶ್ರೀ ಅವರು ಹಾಗೂ ರಾಜ್ ಬಿ ಶೆಟ್ಟಿ ಅವರು. ಸೊ ಸ್ನೇಹಿತರೆ ಬನ್ನಿ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನೀವು ರಿಕ್ವೆಸ್ಟ್ ಮಾಡಿ ಕನ್ನಡ ಚಿತ್ರರಂಗದ ಮಾಲಾಶ್ರೀ ಅವರ ಗೀತೆ ಬೇಕಾ ಅಥವಾ ರಾಜ್ ಬಿ ಶೆಟ್ಟಿ ಅವರ ಗೀತೆ ಬೇಕಾ, ಇದೇ ಕಾರ್ಯಕ್ರಮದ ವಿಶೇಷತೆ. ಸೊ ಮಾಲಾಶ್ರೀ ಅವರ ಇದೇ ತಿಂಗಳು ಜನ್ಮದಿನ ಆಯಿತು 10 ಆಗಸ್ಟ್. ಸೊ ಅದಕ್ಕೂ ಆಯಿತು. ಸೊ ಬನ್ನಿ ಸ್ನೇಹಿತರೆ, ಭಾಗವಹಿಸಿ. ಹಾಗೆ ನಿಯಮ ನಿಮ್ಮೆಲ್ಲರಿಗೂ ಗೊತ್ತು, ವಾರ

ಅಲ್ಲಿ ಒಮ್ಮೆ ಇರೋದು ದೇವರ ಗೀತೆಗಳಿಗೆ ಅವಕಾಶ. ಸೊ ಅದು ನಿನ್ನೆ ಆಯಿತು. ಸೊ ಇವತ್ತು ದೇವರ ಗೀತೆಗಳಿಗೆ ಅವಕಾಶ ಇರುವುದಿಲ್ಲ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ನಿಯಮ ಪಾಲಿಸಿ, ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ. ಸ್ನೇಹಿತರೆ, ಓಪನಿಂಗ್ ಗೀತೆ ಒಂದು ಮೊಟ್ಟೆಯ ಕತೆ. ಎಸ್, ಈ ಒಂದು ಸೂಪರಾದ ಚಿತ್ರ ನಿಜವಾಗ್ಲೂ ನಿಮಗೆ ಉಚಿತವಾಗಿ ಲಭ್ಯವಿದೆ ಯೂಟ್ಯೂಬ್ನಲ್ಲಿ. ಇದನ್ನು ನೀವು ನೋಡಬಹುದು, ಏಕೆಂದರೆ ಈ ಚಿತ್ರನೇ ಹಾಗಿದೆ. ರಾಜ್ ಬಿ ಶೆಟ್ಟಿಯವರ ಸುಮಧುರವಾದ ಗೀತೆ, ಮಿಥುನ್ ಮುಕುಂದನ್ ಅವರ ಧ್ವನಿಯಲ್ಲಿ ಒಂದು ಮೊಟ್ಟೆಯ ಕತೆ. ಸೊ ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಫೇನು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಬ್ಬ ನಟ ನಟಿ ಹೆಸರು ನಾನು ತಗೊಂಡಿದ್ದೇನೆ, ವಿಚ್ ಇಸ್ ಹಿರಿಯ ನಟಿ ಮಾಲಾಶ್ರೀ ಅವರು ಅಥವಾ ರಾಜ್ ಬಿ ಶೆಟ್ಟಿ ಅವರು. ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ನೀವು ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ರಾಜ್ ಬಿ ಶೆಟ್ಟಿ ಅವರ ಒಂದು ಮೊಟ್ಟೆಯ ಕತೆ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇನೆ, ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಗನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಇದೆ, ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯರೇ, ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಒಬ್ಬ ನಟ ಒಬ್ಬ ನಟಿ ಹೆಸರು ನಾನು ತಗೊಂಡಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ನಟ ನಟಿ ಸ್ಪೆಷಲ್ ಜೋಡಿ ಮಾಲಾಶ್ರೀ ಅವರು, ಹಿರಿಯ ನಟಿ ಮಾಲಾಶ್ರೀ ಅವರು, ಹಾಗೆ ನಮ್ಮ ರಾಜ್ಬೀ ಶೆಟ್ಟಿ ಅವರು. ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ, ಕಾರ್ಯಕ್ರಮದಲ್ಲಿ ಅವರು ಅಭಿನಯಿಸಿರುವ ಚಿತ್ರವನ್ನು ರಿಕ್ವೆಸ್ಟ್ ಮಾಡಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಎಲ್ಲ ನಂಬರ್ ಮರಿಬಹುದು, ವೇಣುಧ್ವನಿ ನಂಬರ್ ಮರೆಯಾಕಾಗುವುದಿಲ್ಲ. ಅವು ಒಳಗೆ ಸೇರಿದ್ದಾರೆ.

ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ರಿಕ್ವೆಸ್ಟ್ ಮಾಡಿದರೆ ವಿಜಯ್ ಕುಮಾರ್ ಭಸ್ಮೆ ಅವರು, ಆತ್ಮೀಯ ಸ್ನೇಹಿತರೆ, ಮಾಲಾಶ್ರೀ ಅವರು ಅಭಿನಯಿಸಿರುವ ನಂಚುಂಡಿ ಕಲ್ಯಾಣ ಚಿತ್ರದ್ದು ಗೀತೆ. ಸೊ ಬನ್ನಿ ಭಾಗವಹಿಸಿ. ಶೋಭಾ ಅವರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಬೆಳ್ಳಿ ಕಾಲುಂಗ್ರ ಚಿತ್ರದ್ದು ಮಾಲಾಶ್ರೀ ಅವರು ಅಭಿನಯಿಸಿದ್ದು. ಮಾಲಾಶ್ರೀ ಅವರ ಜನ್ಮದಿನ ಇದೇ ತಿಂಗಳು 10 ಆಗಸ್ಟ್ ಆಯಿತು ಆತ್ಮೀಯ ಸ್ನೇಹಿತರೆ. ಎಸ್, ಅವರು ತಮ್ಮ ಕಲೆ ಅಂದರೆ ಕಲಾವಿದರ ಒಂದು ಪ್ರಯಾಣ ಅವರು ಪ್ರಾರಂಭ ಮಾಡಿದರು ಇಮಯಂ ಅನ್ನೋ ಒಂದು ತಮಿಳ್ ಚಿತ್ರದಲ್ಲಿ. 1979 ಇಮಯಂ ಅನ್ನೋ ತಮಿಳ್ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಅವರು ಪ್ರಾರಂಭ ಮಾಡಿದರು. ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ 3 ದಶಕಗಳು ಅವರೇ ಇದ್ದಾರೆ ರೀ ಸ್ನೇಹಿತರೆ. ಎಸ್ ರೀ ಸ್ನೇಹಿತರೆ, ಹೇ 3 ದಶಕ ಅಂತರಿ 30 ಇಯರ್ಸ್, 30 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, 100ಕ್ಕಿಂತ ಹೆಚ್ಚು ತಮಿಳ್, ತೆಲುಗು, ಕನ್ನಡ ಚಿತ್ರದಲ್ಲಿ ಅವರು ನಟಿಸಿದ್ದಾರೆ. ಸೊ ಮಾಲಾಶ್ರೀ ಅವರ ಜನ್ಮದಿನ ಇದೇ 10 ಆಗಸ್ಟ್ ಇತ್ತು. ಸೊ ಸ್ನೇಹಿತರೆ, ಅದು ಯಾವಾಗಿತ್ತಂದರೆ ಹೋದ ಸೋಮವಾರ. ಸೊ ಆತ್ಮೀಯ ಸ್ನೇಹಿತರೆ, ಅದರೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವರಿಗೆ ಈಗ 53 ಇಯರ್ಸ್, ಬಟ್ ಅವರು ಮಾಡೋ ಆ್ಯಕ್ಷನ್ ನೋಡಿ ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ. ಅವರ ಆ್ಯಕ್ಷನ್ ಚಿತ್ರಗಳು ಬರ್ತಿತ್ತು ಆತ್ಮೀಯ ಸ್ನೇಹಿತರೆ, ಬಾಪ್ ರೇ ಸೂಪರ್ ಇತ್ತು. ಒಂದು ನೋಡಿದ್ವಿ ನಾವು ಥಿಯೇಟ್ರಿಗೆ ಹೋಗಿ. ಸೊ ಸ್ನೇಹಿತರೆ, 10 ಆಗಸ್ಟ್ 1973 ಅವರ ಜನ್ಮ. ಸೊ ಅಂಥ ಸಂದರ್ಭದಲ್ಲಿ ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡಿ. ಬಹಳ ಫೇವ್ರೇಟ್ ಗೀತೆ, ಬಹಳಷ್ಟು ಜನರಿಗೆ ಒಳಗೆ ಸೇರಿದರೆ ಗುಂಡು. ನಾನು ಜುಂಡಿ ಕಲ್ಯಾಣ ಚಿತ್ರದ್ದು. ಸೊ ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟಿಯಾದ ಮಾಲಾಶ್ರೀ ಅವರು ಅಥವಾ ನಮ್ಮ ಕನ್ನಡ ಚಿತ್ರರಂಗದ ಇಂಟೆಲಿಜೆಂಟ್ ಆಕ್ಟರ್ ಡಿರೆಕ್ಟರ್ ಆಕ್ಟರ್ ಡಿರೆಕ್ಟರ್ ಆದ ನಮ್ಮ ರಾಜ್ ಬಿ ಶೆಟ್ಟಿ ಅವರು. ಸೊ ಸ್ನೇಹಿತರ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ ಕಾಯ್ತಾ ಇರುವೆ ನಾನು. ಸೊ ಸುಜಾತಾ ಮಹಂತೇಶ್ ಅವರಿಗೂ ಬೇಕು, ಒಳಗೆ ಸೇರಿದರೆ ಗುಂಡು, ಅವರಿಗೂ ಒಳ್ಳೆಯದಾಗಲಿ. ಅದೇ ಹಾಡು ಈಗ ಬರ್ತಾ ಇದೆ. ಸೊ ಪದ್ಮಾ ಅವರೇ, ಶುಭೋದಯ, ಗುಡ್ ಮಾರ್ನಿಂಗ್. ಮಾಲಾಶ್ರೀ ಅವರ ಹೃದಯವೇ ನಿನ್ನ ಹೆಸರಿಗೆ ಈ ಗೀತೆ ಎಲ್ಲ. ಆಲ್ ರೈಟ್, ಲೋಡ್ ಮಾಡ್ತೀನಿ ತೊಗೊಳ್ಳಿ. ನಿಮಗೂ ಗೀತೆ ಆಯಿತು. ಸೊ ಇವರು ಚಂದ್ರಕಾಂತ್ ಬಡಗಾವಿ ಅವರು ಏನು ಹೇಳ್ತಾ ಇದ್ದಾರೆ, ಚೋರ ಚಿತ್ತ ಚೋರ ಕೋಗಿಲೆ ಕೋಗಿಲೆ. ಆಲ್ ರೈಟ್, ಈ ಹಾಡು ಬೇಕಾ, ಅದು ಲೋಡ್ ಮಾಡ್ತೇನೆ. ಸೊ ಒಳ್ಳೊಳ್ಳೆ ಗೀತೆಗಳು ಬರ್ತಾ ಇದೆ. ಸ್ವಲ್ಪ ರಾಜ್ ಬಿ ಶೆಟ್ಟಿ ಕಡೆನೂ ಧ್ಯಾನ ಕೊಡ್ರಿ, ಆದ್ರೆ ಪಾಪ ನಾನು ಒಬ್ಬವ ಹಾಡು ಪ್ರಸಾರ ಮಾಡಿದಂಗಾಗುತ್ತೆ. ಗಜಪತಿ ಗರ್ಭಂಗ. ಆಲ್ ರೈಟ್, ನಮ್ಮ ಕಂಚನ್ ಗೋಬರ್ಡೆ ಅವರಿಗೂ ಒಂದು ಹಾಡು ಬೇಕಾಗಿದೆ, ಪ್ರಸಾರ ಮಾಡುತ್ತೇನೆ. ಸೊ ಆತ್ಮೀಯ ಸ್ನೇಹಿತರೆ, ಬನ್ನಿ ಭಾಗವಹಿಸಿ. ಅಡ್ವೊಕೇಟ್ ಪ್ರಮೀಳ ಹಂಪನ್ನವರವರು ಮೆಸೇಜ್ ಮಾಡಿದ್ರು, ಪ್ಲೀಸ್ ಬರ್ಡೇ ಸಾಂಗ್ ಹೃದಯ ಹಾಡಿತು ತಂಪಾದ ಗಾಳಿ. ಆಲ್ ರೈಟ್, ಈ ಗೀತೆ ಬೇಕಾ, ಪ್ರಸಾರ ಮಾಡೋಣ. ನಿಮಗೋಸ್ಕರ ಈ ಹಾಡು ಬರ್ತಾ ಇದೆ. ಈ ಹಾಡು ಈ ನಮ್ಮ ವಿಜಯ್ ಕುಮಾರ್ ಭಸ್ಮೆಯವ್ರದ್ದು, ಆಮೇಲೆ ಸುಜಾತ ಮಹಂತೇಶ್ ಅವರ ಗೀತೆ ಒಂದು ರೆಡಿ ಆಗಿದೆ. ಈ ಗೀತೆ ಆದ ತಕ್ಷಣ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ, ನಿಮ್ಮ ಹಾಡು ಬರುತ್ತೆ. ಸೊ ಆತ್ಮೀಯರೇ, ನಟ ನಟಿ ಸ್ಪೆಷಲ್ ನಡೆದಿದೆ. ವೇಣು ಧ್ವನಿ ಆ್ಯಪ್ ಈಗ ನಮ್ಮ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಎಸ್, ಕೇಳಿ ಮಜಾ ಮಾಡಿ. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್, ಮಾಲಾಶ್ರೀ ಅವರ ಗೀತೆಗಳು ಅಥವಾ ರಾಜ್ ಬಿ ಶೆಟ್ಟಿ ಅವರ ಗೀತೆಗಳು. ನಿಯಮ ಒಂದೇ, ದೇವರ ಗೀತೆ ಇರಬಾರ್ದು ಅಷ್ಟೇ. ನಿನ್ನೆ ಆಯ್ತಲ್ಲ ಕಾರ್ಯಕ್ರಮ, ವಾರದಲ್ಲಿ ಒಮ್ಮೆ ಬರೋ ನಿಮ್ಮ ಫೇವ್ರೇಟ್ ಕಾರ್ಯಕ್ರಮ. ಆ್ಯಂಡ್ ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಅಭಿನಯಿಸಿರುವ ಚಿತ್ರದ ಯಾವುದಾದ್ರು ದೇವರ ಗೀತೆ ನಿಮ್ಮ ಮುಂದೆ ನಿಮಗೆ ನೆನಪಾಯ್ತಂದ್ರೆ ಅದನ್ನು ಇಟ್ಕೊಳ್ಳಿ ನೆಕ್ಸ್ಟ್ ವೀಕ್, ಅದನ್ನು ನೀವು ಚಿತ್ರಮಂದಿರದಲ್ಲಿ ಹೇಳಿ ಭಾಗವಹಿಸಿ ಆಯಿತಾ. ಹಾಡನ್ನು ಕೇಳಿ ಮಜಾ ಮಾಡಿ.

ಕರಾವಳಿ ಚಿತ್ರದು ಸಿದ್ ಸಿದ್ದರಾಮ್ ಅವರ ಧ್ವನಿಯಲ್ಲಿ ಮುದ್ದು ಗುಮ್ಮ. ಈ ಮುದ್ದು ಗುಮ್ಮ ಗೀತೆ ಯಾರಿಗೋಸ್ಕರ ಅಂದ್ರೆ, ಭುಜಂಗಾಡಿಗರ್ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ, ವಾರ್ಮ್ ರಿಗಾರ್ಡ್ಸ್ ಪಂಕಜ್ ಗಾಡಿಗರ್, ಪ್ಲೀಸ್ ಸ್ಪಾನ್ಸರ್ ಒನ್ ಸಾಂಗ್ ಆನ್ ದ ಬರ್ಡೇ ಆಫ್ ಫಿಫ್ತ್ ಬರ್ಡೇ ಆಫ್ ಲಿಟಲ್ ಅರುಣೋದಯ. ಸೊ ಸ್ನೇಹಿತರೆ, ಅರುಣೋದಯ ಅವರ 5ನೇ ಜನ್ಮದಿನ, ಅವರಿದ್ದಾರೆ ಜರ್ಮನಿಯಲ್ಲಿ. ಇಲ್ಲಿಂದ ಪಂಕಜ್ ಗಾಡಿಗರ್ ಅವರು ತಿಳಿಸ್ತಾ ಇದ್ದಾರೆ, ಅವರಿಗೆ ವಿಶ್ ಮಾಡಿ ಒಂದೊಳ್ಳೆ ಗೀತೆ ಪ್ರಸಾರ ಮಾಡಿ ಅಂತ. ಅರುಣೋದಯ ಸಾಟಿ ಜೇ ಜರ್ಮನಿ ಮದಿ ಆಹೆ, ಪಂಕಜ್ ಗಾಡಿಗರ್ ತೆನಚಾ ಸಾಟಿ ಗಾನಾ ಡೆಡಿಕೇಟ್ ಕರ್ತಾ ಆಹೆ ಅಂತ. ಆದೇ ಗಾನ ಮುದ್ದು ಗುಮ್ಮ, ಮುದ್ದಾದ ಅರುಣೋದಯಗೋಸ್ಕರ ಮುದ್ದು ಗುಮ್ಮ ಗೀತೆ ಬರ್ತಾ ಇದೆ, ಬನ್ನಿ ಕೇಳೋಣ. ಸ್ನೇಹಿತರೆ, ಈ ಗೀತೆ ಜರ್ಮನಿಯಲ್ಲಿರೋ ನಮ್ಮ 5ನೇ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವತ್ತಿನ ಈ ಶುಭ ಬುಧವಾರ 19 ಆಗಸ್ಟ್ 2026 ಬರ್ತಾ ಇದೆ ಮುದ್ದು ಗುಮ್ಮ ಫಾರ್ ಮುದ್ದಾದ ನಮ್ಮ ಅರುಣೋದಯ. ಸ್ನೇಹಿತರೆ ಕೇಳಿ ಮಜಾ ಮಾಡಿ. ಈ ಹಾಡು ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸಿರುವ, ಇತ್ತೀಚೆಗೆ ರಿಲೀಸ್ ಆಗಿರುವ ಕರಾವಳಿ ಚಿತ್ರದ್ದು, ಸಿದ್ ಸಿದ್ದರಾಮ್ ಅವರ ಧ್ವನಿಯಲ್ಲಿ. ಇದಾದ ತಕ್ಷಣ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನವರ ಗೀತೆ, ತದನಂತರ ಶೋಭಾ ಡೌಲಿಯವರ ಗೀತೆ, ತದನಂತರ ಹೃದಯವೇ ನಿನ್ನ ಹೆಸರಿಗೆ ಈ ಗೀತೆ ಆಗಿದೆ. ರೆಡಿ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಮಾಡಿರೋರು ನಮ್ಮ ಪದ್ಮಾ ಟೇಲರ್ ಅವರು. ತದನಂತರ ಬರ್ತಾ ಇದೆ ನಮ್ಮ ಗಜಪತಿ ಗರ್ಭಭಾಮ, ಆ ಒಂದು ಚಿತ್ರದ್ದು ಜಟ್ಕಾ ಕುದುರಿ ಅನ್ನೋ ಹಾಡು, ಇದು ಕಂಚನ್ ಕೋಪರಡಿ ಅವ್ರದ್ದು. ತದನಂತರ ಚಂದ್ರಕಾಂತ್ ಬಡಗಾವಿ ಅವ್ರದ್ದು ಹಾಡು. ಸೊ ಸ್ನೇಹಿತರೆ, ಹಿಂಗಿದೆ ಗೀತೆಗಳ ಲೈನಪ್ಪು, ಹಾಡನ್ನು ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನದರಿ, ಇದು 90.4 FM, KLE ಕನಸು, ನೂರಾರು ಕಾಲು, ಸುಖವಾಗಿ ಬಾಳು, ಅರುಣೋದಯ, ಹ್ಯಾಪಿ ಹ್ಯಾಪಿ ಬರ್ತ್ಡೇ.

ಅಡ್ವೊಕೇಟ್ ಪ್ರಮೀಳ ಹಂಪನವರ ಅವರ ಹೃದಯ ಹಾಡಿತು ಚಿತ್ರದು ಹಾಡು. ಸ್ನೇಹಿತರೆ, ವಿನೋದ್ ಅವರೇ, ಇದು ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ಇವತ್ತಿನ ವಿಶೇಷತೆ. ಕನ್ನಡ ಚಿತ್ರರಂಗದ ರಾಜ್ ವಿ ಶೆಟ್ಟಿ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳು, ಅಥವಾ ಹಿರಿಯ ನಟಿ ಮಾಲಾಶ್ರೀ ಅಭಿನಯಿಸಿರುವ ಚಿತ್ರದ ಗೀತೆಗಳು. ಹಾಗೆ ಮಾಲಾಶ್ರೀ ಅವರ ಜನ್ಮದಿನ ಇದೇ ತಿಂಗಳು 10 ಆಗಸ್ಟ್ ಇತ್ತು, ಅದು ಆಯಿತು. ಸೊ ಅದಕ್ಕೂ ನೀವು ಭಾಗವಹಿಸಬಹುದು. ಬನ್ನಿ ಕಾರ್ಯಕ್ರಮದ ಮುಂದಿನ ಹಾಡು ಅಂದರೆ ಈಗ ಪ್ರಸಾರವಾಗ್ತಾ ಇದೆ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರ ಗೀತೆ. ಇದಾದ ತಕ್ಷಣ ಶೋಭಾ ಡವಳಿ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಸುಮಧುರವಾದ ಗೀತೆ. ಹಾಗೆ ಬಸವರಾಜ್ ಹುಗ್ಗಾರವರು ಕೂಡ ರಿಕ್ವೆಸ್ಟ್ ಮಾಡಿರುವ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡನ್ನು ಕೇಳಿ ಮಜಾ.

ಶೋಭಾಡೌಲಿ ಹಾಗೂ ವಸುರಾಜ್ ಉಗ್ಗಾರವರಾಗಿ ತೆರಳಿಯಾಗಿದೆ ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ರಾಜ್ ಬಿ ಶೆಟ್ಟಿ ಅವರು ಅಥವಾ ನಮ್ಮ ಹಿರಿಯ ನಟಿ ಮಾಲಾಶ್ರೀ ಅವರು, ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಕೂಡ ರೆಡಿಯಾಗಿದೆ, ಜಮ್ಮ ಜಮ್ಮ ಜಮ್ಮ. ಈ ಗೀತೆ ಅವ್ರಿಗೋಸ್ಕರ. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಕಾರ್ಯಕ್ರಮದ ಮುಂದಿನ ಲೈನಪ್ಪು ಈಗ ಶೋಭಾ ಡವ್ಲಿ ಹಾಗೂ ಬಸವರಾಜ ಉಗ್ಗಾರವರ ಹಾಡು, ತದನಂತರ ಬರ್ತಾ ಇದೆ ಸ್ನೇಹಿತರ ಪದ್ಮಾ ಟೀಲರ್ ಅವರ ಗೀತೆ, ತದನಂತರ ನಮ್ಮ ಕಂಚನ್ ಕೋಪರಡಿಯವರ ಗೀತೆ, ಅದಾದ ತಕ್ಷಣ ನಮ್ಮ ಚಂದ್ರಕಾಂತ್ ಬಡ್ಗಾವಿಯವ್ರದು, ಅದಾದ ತಕ್ಷಣ ವಿನೋದ್ ಅವ್ರದು. ಸೊ ಸ್ನೇಹಿತರೆ, ಹಿಂಗಿದೆ ಗೀತೆಗಳ ಲೈನಪ್ಪು, ಬನ್ನಿ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು.

ಗೀತೆ ರಿಕ್ವೆಸ್ಟ್ ಮಾಡಿರೋರು ಶೋಭಾ ಡವಲಿ ಹಾಗೂ ಬಸವರಾಜ್ ಹುಗ್ಗಾರವರು. ಕಾರ್ಯಕ್ರಮದ ಮುಂದಿನ ಹಾಡು ಪದ್ಮಾ ಟೇಲರ್ ಅವ್ರದ್ದು ಆಗಿದೆ. ಆತ್ಮೀಯರೇ ಬನ್ನಿ ಕೇಳೋಣ ಬೆಳ್ಳಿ ಮೋಡಗಳು ಹೃದಯದಿ ನಿನ್ನ ಹೆಸರಿಗೆ ಸುಮಧುರವಾದ ಗೀತೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಟಿ ಮಾಲಾಶ್ರೀ ಅವರು ಅಥವಾ ರಾಜವಿ ಶೆಟ್ಟಿ ಅವರು ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ ಆಗಿತ್ತು. ಸೊ ಸ್ನೇಹಿತರೆ, ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಕರೆ ಮುಖಾಂತರ ನಮ್ಮ ರತನ್ ಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ನಂಜುಂಡಿ ಕಲ್ಯಾಣ ಚಿತ್ರದ ಒಂದು ಹಾಡು. ನೋಡಿರುವ ಚಿತ್ರ ಮಂದಿರದಲ್ಲಿ ನನಗಿನ್ನೂ ನೆನಪಿದೆ ಅಂತ ಹೇಳಿ ಅವರ ಧ್ವನಿಯಲ್ಲಿರುವ ಆ ಒಂದು ಖುಷಿ ಕೇಳಿ ನನಗೂ ಸಂತೋಷವಾಯಿತು. ನಿಜವಾ ನುಡಿಯಲ್ಲಿ ಎಸ್ ಈ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಯಲ್ಲಪ್ಪ ಅವರು ವಾಟ್ಸಪ್ ಮೆಸೇಜನ್ನು ಮಾಡಿದ್ದಾರೆ, ನಂಜುಂಡಿ ಕಲ್ಯಾಣ ಚಿತ್ರದ್ದು ಯಾವುದಾದ್ರೂ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯಿಂದ ನಮ್ಮ ಯಲ್ಲಪ್ಪ ಯಾದವ್ ಅವರು. ನಂಜುಂಡಿ ಕಲ್ಯಾಣ ಚಿತ್ರದ್ದು ಒಂದು ಹಾಡಲ್ವಾ? ಆಲ್ ರೈಟ್, ನಿಮಗೂ ಕೂಡ ಬರುತ್ತೆ ಆ ಒಂದು ಚಿತ್ರದ ಗೀತೆ. ಹಚ್ತಾ ಇದ್ದೇನೆ ಹೊಸ ಪ್ರೇಮದಲ್ಲಿ ಅನ್ನೋ ಒಂದು ಹಾಡು. ಆಲ್ ರೈಟ್, ಅದು ಯಲ್ಲಪ್ಪ ಅವರೇ ನಿಮಗೋಸ್ಕರ. ಮಹಂತೇಶ್, ಸುಜಾತ ಮಹಂತೇಶ್ ಅವರೇ, ಒಬ್ಬರಿಗೆ ಒಂದೇ ಹಾಡು ಆ್ಯಂಡ್ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಿಗೆ ಒಂದೇ ಒಂದು ಸ್ಟಾಪ್, ಅದು ಚಿತ್ರಮಂದಿರ. ಬಾಕಿ ಟೈಮ್ ಇರುವುದಿಲ್ಲ. ಸೊ ನೀವು ಏನು ರಿಕ್ವೆಸ್ಟ್ ಮಾಡಿದ್ದೀರಿ, ನಿಮ್ಮ ಹಾಡು ಆಲ್ರೆಡಿ ಪ್ರಸಾರವಾಯಿತು ಆ್ಯಂಡ್ ಒಬ್ಬರಿಗೆ ಒಂದೇ ಹಾಡು. ನೀವು ಈ ಗೀತೆ ನಮ್ಮ ರಾಜ್ ಬಿ ಶೆಟ್ಟಿಯವ್ರದ್ದು ದೇವ್ರದ್ದಿದೆ ಅಲ್ಲ, ಆ ಗೀತೆ ನೀವು ಚಿತ್ರಮಂದಿರದಲ್ಲಿ ಬರುತ್ತೆ ನೆಕ್ಸ್ಟ್ ವೀಕ್, ಅವತ್ತು 100% ರಿಕ್ವೆಸ್ಟ್ ಮಾಡಿ ಚಂದ್ರಚೂಡ ಆ ಗೀತೆಯನ್ನು. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಲೈನಪ್ ಇವೆ, ಬನ್ನಿ. ಕಾರ್ಯಕ್ರಮದ ಮುಂದಿನ ಹಾಡುಗಳು ಹೀಗಿವೆ. ಬರ್ತಾ ಇದೆ ಈಗ ನಮ್ಮ ಇವರದು ಪದ್ಮಾ ಟೇಲರ್ ಅವ್ರದ್ದು, ಇದಾದ ತಕ್ಷಣ ಕಂಚನ್ ಕೋಪರಡೆ ಅವ್ರದ್ದು, ಅದಾದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿ ಅವರೇ, ಅದಾದ ತಕ್ಷಣ ನಮ್ಮ ವಿನೋದ್ ಅವ್ರದ್ದು, ಅದಾದ ತಕ್ಷಣ ಸ್ನೇಹಿತರೆ ರತನ್ ಕುಮಾರ್ ಅವ್ರದ್ದು, ಅದಾದ ತಕ್ಷಣ ಯಲ್ಲಪ್ಪ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರಾಯಚೂರಿಂದ ಹೊಸ ಪ್ರೇಮದಲ್ಲಿ ನಂಜುಂಡಿ ಕಲ್ಯಾಣ ಚಿತ್ರದ್ದು. ಸೊ ಅದಾದ ತಕ್ಷಣ ಆಫ್ರೋ ಟಪಂಗ್ ಅನ್ನೋ ಗೀತೆ ನಮ್ಮ ರಾಜ್ ಬಿ ಶೆಟ್ಟಿಯವರು 45 ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಆ ಒಂದು ಚಿತ್ರದ ಗೀತೆ ಪೂಜಾ ಅವರು ತಿಳಿಸ್ತಾ ಇದ್ದಾರೆ. ಒಳ್ಳೆ ಕಾಂಬಿನೇಷನ್ ತೊಗೊಂಡು ಬಂದಿದ್ದೀರಾ. ಸೊ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಆ ಹಾಡು ಲೈನಪ್ ಹೀಗಿದೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

ಕನ್ನಡ ಚಿತ್ರರಂಗದ ಹಿರಿಯ ನಟಿ ಮಾಲಾಶ್ರೀ ಅವರು ಅಥವಾ ರಾಜ್ವೀಶ್ ಶೆಟ್ಟಿ ಅವರು ಅಭಿನಯಿಸಿರುವ ಚಿತ್ರದ ಗೀತರೆ ಕ್ರಶ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಆ್ಯಂಡ್ ದಿಸ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಬನ್ನಿ, ಭಾಗವಹಿಸಿ ಅಂತ ಹೇಳಿದೆ. ಬನ್ನಿ ನೋಡೋಣ ಯಾರ್ಯಾರು ಇನ್ನೇನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸುನೀಲ್ ಅವರೇ, ಜಸ್ಟ್ ನೀವು ಕರೆ ಮಾಡಿದ್ರಿ. ಶಾಂತಿ ಕ್ರಾಂತಿಯಲ್ಲಿ ಮಾಲಾಶ್ರೀ ಅವರಿಲ್ಲ, ಖುಷ್ಬು ಅವರಿದ್ದಾರೆ. ಖುಷ್ಬು ಸುಂದರ್ ಅಂತ ತಮಿಳ್ ನಟಿಯವರು, ಅವರು ಹಂಗೆ ಕಾಣಿಸ್ತಾರೆ ಬಟ್ ಡೋಂಟ್ ವರಿ. ರಾಮಾಚಾರಿ ಅನ್ನೋ ಚಿತ್ರದಲ್ಲಿ ನಮ್ಮ ಇವರಿದ್ದಾರೆ ಮಾಲಾಶ್ರೀ ಅವರು, ರವಿಚಂದ್ರನ್ ಸರ್ ಅವರೊಂದಿಗೆ. ಸೊ ಯಾರಿವಳು ಯಾರಿವಳು ನಿಮಗೋಸ್ಕರ ಗೀತೆ ಪ್ರಸಾರ ಮಾಡುತ್ತೇನೆ. ಡಾಕ್ಟರ್ ಸವಿತಾ ಅವರೇ, ನೀವು ರಿಕ್ವೆಸ್ಟ್ ಮಾಡಿರುವ ಒಳಗಿ ಸೇರಿದರೆ ಗುಂಡು ಪ್ರಾರಂಭದಲ್ಲಿಯೇ ಒಬ್ಬರು ರಿಕ್ವೆಸ್ಟ್ ಮಾಡಿದರು, ಮತ್ತೇನಾದ್ರು ಬೇರೆ ಗೀತೆ ಇದ್ದರೆ ನೋಡಿ ರಿಕ್ವೆಸ್ಟ್ ಮಾಡಿ, ನೋ ಇಶ್ಯೂಸ್. ಸೊ ಕಾರ್ಯಕ್ರಮದ ಎಸ್ ಸುಜಾತ ಮಹಂತೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ಗೀತೆ ನೀವು ಕೇಳಿದ್ರಲ್ಲ. ಸೊ ಸ್ನೇಹಿತರೆ, ನಿಮ್ಮೆಲ್ಲ ಆಧ್ಯಾತ್ಮ ಭಕ್ತಿ ಗೀತೆಗಳು ಫ್ರಾಮ್ ಕನ್ನಡ ಸಿನಿಮಾ, ಅದಕ್ಕೆ ಒನ್ ಸ್ಟಾಪ್ ಶಾಪ್ ವಿಚ್ ಇಸ್ ಚಿತ್ರಮಂದಿರ, ಅದರಲ್ಲಿ ಬಂದು ಭಾಗವಹಿಸಬಹುದು. ಜಟ್ಕಾ ಕುದುರೆ ಗೀತೆ ಭಾಳ ಫೇಮಸ್ ಬರ್ತಾ ಇದೆ. ಗಜಪತಿ ಗರ್ವಭಂಗ ಚಿತ್ರದ್ದು ಕಾಂಚನ್ ಕೋಪರ್ಡೆಯವರು ರಿಕ್ವೆಸ್ಟ್ ಮಾಡಿದ್ದು. ಇದಾದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿಯವರ ಗೀತೆ ಕೋಗಿಲೆ ಕೋಗಿಲೆ, ಸೂಪರ್ ಹಿಟ್ ಆದ ಗೀತೆಗಳು ಲೈನ್ ಅಪ್ ಇವೆ. ಬನ್ನಿ ಆತ್ಮೀಯರೇ ಭಾಗವಹಿಸಿ, ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಪ್ರಸಾದ್ ಅವರು ಮೆಸೇಜ್ ಮಾಡಿದ್ದಾರೆ, ಮಂಜುನಾಥ್ ಸರ್ ನಮಗೂ ಎಫ್ರೋ ಟಪ್ಪಂಗ್ ಆ ಹಾಡು ಬೇಕು, 45 ಚಿತ್ರದ್ದು. ಆ್ಯಪ್ನಲ್ಲಿ ಬಹಳ ಕ್ಲಿಯರಾಗಿ ಕೇಳಿಸ್ತಾ ಇದೆ ಆ್ಯಂಡ್ ನಮಗೆ ನಿಮ್ಮ ಈ ಧ್ವನಿ ಕೇಳೋದು ಅಂದ್ರೇ ಖುಷಿ. ಏಕೆಂದರೆ ಏಕ್ದಮ್ ಕ್ಲಿಯರ್ ನಾವು ಮುಂಚೆ ಆವಾಜ್ ಬರ್ತಿತ್ತು, ಆದ್ರೂ ನೀವು ಹೇಳಿದರೆ ಆ ತಾಳ್ಮೆ ಬಗ್ಗೆ, ಅದಕ್ಕೆ ನಿಜವಾಗ್ಲೂ ನಿಮಗೆ ಧನ್ಯವಾದ. ನೀವು ಇಷ್ಟು ಪ್ರೀತಿಯಿಂದ ನಮ್ಮನ್ನು ಹ್ಯಾಂಡಲ್ ಮಾಡಿದ್ರಿ. ಇಲ್ಲ ಆತ್ಮೀಯರೇ ನೋಡಿ, ಕೋಪ ಬರೋದು ಈಗಿನ ಕಾಲದಲ್ಲಿ ಬಹಳ ಸುಲಭವಾಗಿ ರಪ್ ಅಂತ ಕೋಪ ಬರ್ಬೋದು, ಕಿಚ್ ಕಿಚ್ ಮಾಡ್ಕೋಬೋದು. ಆದರೆ ಆತ್ಮೀಯರೇ ತಾಳ್ಮೆಯಿಂದ ನೀವು ಕಾಯ್ಕೊಂಡು ಇಷ್ಟು ದಿನ, ಅದು ತಿಂಗಳುಗಟ್ಟಲೇನೇ ಆಗಿದೆ, ಬಟ್ ಸ್ಟಿಲ್ ಪೇಷನ್ಸ್ ನೀವು ತೋರಿಸಿದರೆ ಅದಕ್ಕೆ ಧನ್ಯವಾದ. ಆ ಪೇಷನ್ಸಿಗೆ ನನ್ನ ಕಡೆ ಇಲ್ಲ ಶಬ್ದ, ನಿಮಗೆ ಬರ್ತಾ ಇದೆ ಒಳ್ಳೆ ಗೀತೆ ಜಂಟಕ ಹಾಕಿದ್ರೆ. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಮಾಲಾಶ್ರೀ ಅಭಿನಯಿಸಿರುವ ಚಿತ್ರದ್ದು. ಇವತ್ತು ಮಾಲಾಶ್ರೀ ಮೇಡಮ್ ಅವ್ರದ್ದೇ ಸ್ಪೆಷಲ್ ಆಗಿಬಿಟ್ಟಿದೆ. ಪಾಪ ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಹಾಡು ಬಂದಿದೆ, ಪೂಜಾ ಅವರು ರಿಕ್ವೆಸ್ಟ್ ಮಾಡಿದ್ದು, ಪ್ರಸಾದ್ ಅವರು ಅದೇ ರಿಕ್ವೆಸ್ಟ್ ಮಾಡಿದ್ರೆ. ಏ ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಆತ್ಮೀಯರೇ, ನಿಮಗೆ ಮಾಲಾಶ್ರೀ ಸ್ಪೆಷಲ್ ಅಂತಲೇ ತಿಳ್ಕೊಳ್ಳಿ. ಹಾಡನ್ನು ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮ್ಯಾಟರ್ನಿಟಿ ಸ್ಪೆಷಲ್ ನಡೀತಿದೆ. ಮಾಲಾಶ್ರೀ ಅವರು ಅಥವಾ ರಾಜ್ ವಿ ಶೆಟ್ಟಿ ಅವರು, ಜಮ್ಮ ಜಮ್ಮ ಗೀತೆ ವಿನೋದ್ ಅವ್ರದ್ದು ಆಯ್ತು ಪ್ರಸಾರ. ನಂಜುಂಡಿ ಕಲ್ಯಾಣ ಚಿತ್ರದ್ದು ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ ರತನ್ ಕುಮಾರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಸ್ನೇಹಿತರೆ ಚಂದ್ರಕಾಂತ್ ಬಡ್ಗಾವಿ ಅವರ ಗೀತೆ ಆಯಿತು, ತದನಂತರ ವಿನೋದ್ ಅವ್ರದ್ದು, ಈಗ ಬರ್ತಾ ಇದೆ ರತನ್ ಕುಮಾರ್ ಅವ್ರದ್ದು. ಇದಾದ ತಕ್ಷಣ ನಮ್ಮ ಯಲ್ಲಪ್ಪ ಅವ್ರದ್ದು. ಯಲ್ಲಪ್ಪ ಅವರು, ಮಂಜುನಾಥ್ ಸರ್ ನಮಸ್ಕಾರ, ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳಿ ಧನ್ಯವಾದ ತಿಳಿಸಿದ್ದಾರೆ. ಸೊ ಅವರಿಗೂ ಧನ್ಯವಾದ ಯಲ್ಲಪ್ಪ ಅವರೇ. ನೀವು ಪ್ರೀತಿಯಿಂದ ಕೇಳ್ತಿರಲ್ಲ ಅದಕ್ಕೆ ನಿಮ್ಮ ಗೀತೆ ಆಗುತ್ತೆ. ನೆಕ್ಸ್ಟ್ ತದನಂತರ ಸುನೀಲ್ ಅವರು ಧಾಮ್ನಿ ಅಂತರ ರಿಕ್ವೆಸ್ಟ್ ಮಾಡಿರುವ, ಅವರು ಶಾಂತಿ ಕ್ರಾಂತಿ ಅಂದರು, ನಾನು ಹೂ ಅಂತ ತಿಳ್ಕೊಂಡೆ. ಏಕೆಂದರೆ ನನಗೂ ಹಂಗೆ ಅನಿಸಿತ್ತು ರೀ. ಶಾಂತಿ ಕ್ರಾಂತಿನಲ್ಲಿಯೂ ನಮ್ಮ ಮಾಲಾಶ್ರೀ ಅವರಿದ್ದಾರೆ, ಏಕೆಂದರೆ ಅವರು ರವಿಚಂದ್ರನ್ ಸರ್ ಅವರೊಂದಿಗೆ ರಾಮಾಚಾರ್ಯನಲ್ಲಿಯೂ ಅಭಿನಯಿಸಿದ್ದಾರೆ. ಬಟ್ ಶಾಂತಿ ಕ್ರಾಂತಿನಲ್ಲಿ ತಮಿಳ್ ನಟಿ ಖುಷ್ಬು ಸುಂದರ್ ಅವರಿದ್ದಾರೆ ಅಂತ ನಾನು ನೋಡಿದೆ. ಸೊ ಅಲ್ಲೇ ಹಾಡನ್ನು ಚೇಂಜ್ ಮಾಡೇನೆ. ನಮ್ಮ ಸುನೀಲ್ ಅವರೇ, ನಿಮಗೋಸ್ಕರ ರಾಮಾಚಾರ್ಯ ಚಿತ್ರದ್ದು ಮನೋ ಅವರ ಧ್ವನಿಯಲ್ಲಿ ಯಾರಿವಳು ಯಾರಿವಳು. ಎಸ್, ತದನಂತರ ಬರ್ತಾ ಇದೆ ಆಫ್ರೋ ತಪ್ಪಂಗಿ ಗೀತೆ ಪ್ರಸಾದ್ ಹಾಗೂ ಪೂಜಾ ಅವ್ರಿಗೋಸ್ಕರ ಒಂದೇ ಒಂದು ಕಣ್ಣ ಬಿಂದು. ಎಸ್, ಈ ಗೀತೆಯೊಂದಿಗೆ ನಮ್ಮ ಡಾಕ್ಟರ್ ಸವಿತಾ ಅವರು ಭಾಗವಹಿಸಿದ್ದಾರೆ. ಅವರು ಗೀತೆಯನ್ನು ಚೇಂಜ್ ಮಾಡಿ ಅಂದ ತಕ್ಷಣ ಚೇಂಜ್ ಮಾಡಿದರು. ಎಸ್, ಜಾನಕಿ ಅವರ ಧ್ವನಿಯಲ್ಲಿ ಆ ಗೀತೆ ಅವ್ರಿಗೋಸ್ಕರ. ಸೊ ಸ್ನೇಹಿತರೆ, ಕಣ್ಣಳ್ಳಿ ಜ್ಯೋತಿ ಒಂದು ಗೀತೆ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಸ್ನೇಹಿತರೆ ರಿಕ್ವೆಸ್ಟ್ ಮಾಡಿರೋರು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗೀತೆಯನ್ನು ಕೃತಿಗ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸರ್, ಕಾರ್ಯಕ್ರಮ ಸೂಪರ್ ಆಗಿ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ತದನಂತರ ಸ್ನೇಹಿತರೆ, ಪ್ರಥಮೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ನಲೆಯುತ್ತ. ಎಸ್, ಈ ಒಂದು ಗೀತೆ ಫ್ರಾಮ್ ಹೃದಯ ಹಾಡಿತು ಅಣ್ಣವರ ಧ್ವನಿಯಲ್ಲಿ ಸ್ನೇಹಿತರೆ ಈ ಗೀತೆ ಆಗಿದೆ ಅವ್ರಿಗೋಸ್ಕರ. ಸೊ ಸ್ನೇಹಿತರೆ, ಹಿಂಗಿದೆ ಗೀತೆಗಳ ಲೈನಪ್, ಇನ್ನೂ ಇದೆ ಗೀತೆಗಳು ತಿಳಿಸುವೆ. ಆ ಗ್ಯಾಪ್ನಲ್ಲಿ ಒಳ್ಳೊಳ್ಳೆ ಗೀತೆಗಳು ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಹೇಳ್ತಾ ಇದ್ರ ವೇಣುಧ್ವನಿ 90.4 FM KLE ಕನಸು. ಇದು ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ಎಲ್ಲಪ್ಪ ಯಾದವ್ರ ಗೀತೆ ರೆಡಿ ಆಗಿದೆ. ನಂಜುಂಡಿ ಕಲ್ಯಾಣ ಚಿತ್ರದ್ದು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಗಾನಗಿನಮ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಜನ್ಮದಿನ ಕೂಡ ಇತ್ತು ಇದೇ ತಿಂಗಳು ಆಗಸ್ಟ್ 15ರಂದು. ಸರಿ ಆತ್ಮೀಯ ಸ್ನೇಹಿತರೆ, ಅವ್ರದ್ದು ಆಯ್ತು ನೋಡ್ರಿಪ್ಪ. ಸೊ ನಡೀರಿ, ಅವರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ವಿತ್ ಮಾಲಾಶ್ರೀ ಅವರು. ಮಾಲಾಶ್ರೀ ಅವ್ರದ್ದು 10ನೇ ಆಗಸ್ಟ್ ಆ್ಯಂಡ್ ನಮ್ಮ ರಾಘಣ್ಣ ಅವ್ರದ್ದು 15ನೇ ಆಗಸ್ಟ್ ಇದೇ ತಿಂಗಳಿತ್ತು.

ಸುನೀಲ್ ಅವರು ದಾಮ್ನಿಯಿಂದ ಕರೆ ಮಾಡಿ ರಿಕ್ವೆಸ್ಟ್ ಮಾಡಿರುವ ಆಕ್ಚುಯಲ್ ಹಾಡು ಬೇರೆ, ಶಾಂತಿ ಕ್ರಾಂತಿ, ಆದರೆ ಅದರಲ್ಲಿ ಖುಷ್ಬು ಅವರಿದ್ದಾರೆ. ಇಲ್ಲಿ ರಾಮಾಚಾರಿ ಅನ್ನೋ ಚಿತ್ರದ ಹಾಡನ್ನು ನಾನು ಪ್ರಸಾರ ಮಾಡುವೆ ಸುನೀಲ್ ಅವರೇ, ನಿಮಗೋಸ್ಕರ. ಬರ್ತಾ ಇದೆ ಮನು ಅವರ ಧ್ವನಿಯಲ್ಲಿ ಯಾರಿವಳು ಯಾರಿವಳು. ಸೊ ಸ್ನೇಹಿತರೆ, ಈಗ ಪ್ರಸಾರವಾಗಿರೋ ಗೀತೆ ಯಲ್ಲಪ್ಪ ಯಾದವ್ ಅವರಿಗೆ. ಈ ಗೀತೆ ಆದ ತಕ್ಷಣ ನಮ್ಮ ಡಾಕ್ಟರ್ ಸವಿತಾ ಬುಟ್ಟಲ್ಲಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿ ಆಗಿದೆ. ಸೊ ಸ್ನೇಹಿತರೆ, ಇದು ಅಶೋಕ್ ಕಂಠಮುರಿ ಅವರು ಏನು ಹೇಳ್ತಾರೆ, ನಂಜುಂಡಿ ಕಲ್ಯಾಣ ಎಲ್ಲ ಹಾಡುಗಳು ಸೂಪರ್ ಆಗಿವೆ, ನಮಸ್ಕಾರ ಅಂತ ತಿಳಿಸಿದ್ದಾರೆ. ನಮಸ್ಕಾರ ನಿಮಗೂ ಕೂಡ, ಪ್ರೀತಿಯಿಂದ ಕೇಳ್ತಿರಲ್ಲ ಅಶೋಕ್ ಅವರೇ, ಅದಕ್ಕೆ ಧನ್ಯವಾದ. ಸೊ ಸ್ನೇಹಿತರೆ, ಮತ್ತೆ ಯಾರು ಮೆಸೇಜ್ ಮಾಡಿದ್ದಾರೆ ನೋಡೋಣ. ಪ್ರಸಾದ್ ಅವರು, ಮಂಜುನಾಥ್ ಅವರೇ, ನೀವು ತಾಳ್ಮೆ ಬಗ್ಗೆ ಹೇಳಿದ್ರಲ್ಲ ಅದು ಸತ್ಯವಾದ ಮಾತು. ರೋಡ್ ಮೇಲೆ ಹೋಗುವಾಗ ಎಷ್ಟೋ ಸಂದರ್ಭಗಳಲ್ಲಿ ಬೇಡವಾದ ವಿಷಯಕ್ಕೂ ಜಗಳ ಮಾಡೋಕ್ಕೆ ಚಾಲು ಮಾಡ್ತಾರೆ. ಏನು ಮಾಡೋದು ಪ್ರಸಾದ್ ಅವರೇ, ನಾನು ಅನುಭವಿಸೇನೆ, ಬೇಡವಾದ ವಿಷಯಕ್ಕೆ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತಾರೆ, ಕೈ ಎಬ್ಬಿಸಿಬಿಡ್ತಾರೆ, ವಯಸ್ಸು ನೋಡೋದಿಲ್ಲ, ಇದು ನೋಡೋದಿಲ್ಲ. ತಾಳ್ಮೆ ರೀ ಸ್ನೇಹಿತರೆ, ಈಗ ನಿಮಗೆ ಸಿಂಪಲ್ ಆದ ಒಂದು ಮಾತು ಹೇಳ್ತಾನೆ, ಯಾರು ಗಾಡಿ ದ್ವಿಚಕ್ರ ವಾಹನ ನಾಲ್ಕು ಚಕ್ರ ವಾಹನ ಓಡಿಸ್ತಾರೆ ನೋಡ್ರಿ, ಅವರಿಗೆ ಹೇಳ್ತೇನೆ, ಸಿಗ್ನಲ್ ಓಪನ್ ಆಗಿ ಒಂದು ಸೆಕೆಂಡು ಆಗಿರಂಗಿಲ್ಲ, ಹಿಂದಿಂದ ಕ್ಯಾ ಕ್ಯಾ ಕ್ಯಾ ಅಂತ ಹಾರ್ನ್ ಹೊಡಿತಾರೆ. ನಾ ಹಿಂತಿರುಗಿ ನೋಡಿದ್ನು ಒಂದ್ಸಲ, ಒಬ್ಬ ಕೇಳಿದ್ ಏನು ನೋಡತ್ತಿ ಅಂತ. ನಾನು ನೀವು ಹಾರ್ನ್ ಹೊಡಿದ್ರೆ ಮುಂದಿನ ನಾವು ಒಮ್ಮೆ ಗಾಯಬ್ ಹಾಕನೇನ್ರಿ, ಮುಂದಿನ ನಾವು ಮುಂದೆ ಹೋಗ್ಬೇಕು, ಅವ್ನು ಗಾಡಿನೂ ಸ್ಟಾರ್ಟ್ ಮಾಡಿ ನಾವು ಮುಂದೆ ಹೋಗಾಕತ್ತಾನ, ಯಾಕೆ ಹಾರ್ನ್ ಹೊಡಿಯತ್ತೀರಿ ಅಂತ. ಇಲ್ಲರಿ ಸರ್ ಹೊಡಿಯೋದು, ಅದು ಅಭ್ಯಾಸ ಆಗಿಬಿಟ್ಟಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಅತಿ ಜಾಸ್ತಿ ಹಾರ್ನನ್ನು ಹೊಡೆದ್ರೆ ಎಷ್ಟು ಸಮಸ್ಯೆ ನಿಮ್ಮ ಹಾರ್ಟಿಗೆ ಆಗ್ತಾಯಿದೆ, ಧ್ವನಿ ಪ್ರದೂಷಣ ಆಗ್ತಾಯಿದೆ ಅಂತ. ಇದರ ಬಗ್ಗೆ ಬರೀ ಯಾರು ಗಾಡಿ ಓಡಿಸಿದ್ದಾರೆ, ದ್ವಿಚಕ್ರ ವಾಹನ, ಫೋರ್ ಚಕ್ರ ವಾಹನ ಯಾರು ಓಡಿಸಿದ್ದಾರೆ, ನಾಲ್ಕು ಚಕ್ರ ವಾಹನ ಅವ್ರಿಗೆ ಮಾತ್ರ ಗೊತ್ತು. ಓಕೆ, ಕೆಲವರು ಇರ್ತಾರ್ರಿಪ್ಪ, ಅವ್ರಿಗೆ ಏನೂ ಫರಕ್ ಬಿಡಂಗಿಲ್ಲ, ಅವರು ಮುದ್ದಾಮ್ ರೋಡ್

ಬ್ಲಾಕ್ ಮಾಡಿರ್ತಾರ, ಅಂಥ ಸಂದರ್ಭದಲ್ಲಿ ಹಾರ್ನ್ ಹೊಡಿರಿ. ಏನಾದರೂ ಯಾರಾದರೂ ಹಿಂಗೆ ದಾಟಿ ಹೋಗಾಕತ್ತಾರ ಇಲ್ಲದೆ ಸಿಗ್ನಲ್ ಅವಾಗ ಹಾರ್ನ್ ಹೊಡಿರಿ. ಖಾಲಿ ಮತ್ತು ರಶ್ ಐತ್ರಿ ಬ್ಲಾಕ್, ಅವ್ರು ಕಣ್ಣಾರೆ ನೋಡ್ತಾ ಇದ್ದಾರೆ, ಆದ್ರೆ ಕ್ಯಾಂ ಕ್ಯಾಂ ಕ್ಯಾಂ ಕ್ಯಾಂ ಕ್ಯಾಂ ಹಾರ್ನ್ ಹೊಡಿತಾರೆ. ಅಂಥವ್ರಿಗೆ ನಾನು ಏನು ಹೇಳಿ ಹೇಳಿ, ಆ ಕ್ಯಾಂ ಕ್ಯಾಂ ಹಾರ್ನ್ ಹೊಡೆಯುವುದರಿಂದ ನಿಮ್ಮ ಹೃದಯಕ್ಕೇನೆ ಸಮಸ್ಯೆ, ಆ್ಯಂಡ್ ಪ್ಲಸ್ ಆನ್ ಟಾಪ್ ಆಫ್ ಇಟ್ ಧ್ವನಿ ಪ್ರದೂಷಣ, ಸೌಂಡ್ ಪೊಲ್ಯೂಷನ್ ಆಗುತ್ತೆ. ಇದು ಯಾರು ದ್ವಿಚಕ್ರ ವಾಹನ ನಾಲ್ಕಚಕ್ರ ವಾಹನ ಓಡಿಸಾರ ಅವ್ರಿಗೆ ಗೊತ್ತಾಗುತ್ತೆ ನೋಡಿ. ಇದಾಯಿತು ಒಂದು. ಸೊ ಅಲ್ಲಿ ತಾಳ್ಮೆ ಕಳ್ಕೊಂಡಿರೋ ಸಂದರ್ಭವನ್ನು ನಾನು ಎಷ್ಟೋ ಬಾರಿಗೆ ಹೇಳಿದ್ದೇನೆ. ಒಬ್ಬ ವಯಸ್ಸಾದ ಅಜ್ಜ ಇರ್ಬೋದು ರೀ, ಅವರು ಗಾಡಿ ಹುಡುಕೋತ್ ಹೋಗಾಕತ್ತಾರೆ, ಅವ್ರು ಒಂದು ದಂಡಿಗೆ ಹೋಗಾಕತ್ತಾರ ರೀ, ಸ್ಲೋ ಹೋಗಾಕತ್ತಾರ ರೀ. ಅವರ ಹಿಂದೆ ಒಬ್ಬ ಫುಲ್ ಹುಡುಗ, ಯಂಗ್ ಹುಡುಗ, ಫುಲ್ ರಕ್ತ ಕುದಿಯಾಕತ್ತದ, ಅಷ್ಟ ಕುದಿ ಅವನು ಪೆಟ್ರೋಲು ಉರ್ಸಾಗತ್ತಾನ, ಫುಲ್ ಸ್ಪೀಡ್ಲೇ ಅವನು ಹೋಗಾಕತ್ತಾನ. ಅವ್ರು ಮುಂದೆ ಬಂದಿದ್ರು, ಮುಂದೆ ಅವ್ರು ಬರುವುದಿಲ್ಲ, ಇವ ಅವ್ರ ಹಿಂದೆ ಹೋಗಿರ್ತಾನೆ. ಅವರು ಸ್ಲೋ ಹೋಗೋದು ನೋಡಿ ಅವರಿಗೆ ಒಂದು ಏಕವಚನ್ನಲ್ಲಿ ಬೈದು ಹೋಗ್ಬಿಡ್ತಾನೆ. ಅವ್ರು ಒಂದು ಲೇನ್ ಹಿಡ್ಕೊಂಡು ಗಪ್ ಹೋಗಾಕತ್ತಾರ್ರಿ. ಇಂಥ ಸಂದರ್ಭದಲ್ಲಿ ಏನು ಹೇಳೋದು ಹೇಳಿ. ಇತ್ತೀಚಿನ ದಿನಗಳಲ್ಲಿ ಪ್ರಸಾದ್ ಅವರೇ, ಇದು ಸರ್ವೇ ಸಾಮಾನ್ಯ ದೃಶ್ಯ ಆಗಿದೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಇಷ್ಟು ದಿನ ನೀವು ತಾಳ್ಮೆಯಿಂದ ಕಾಯ್ತಾ ಇದ್ರಿ, ಈ ತಾಳ್ಮೆ ಇಲ್ಲದ ಕಾಲದಲ್ಲಿ ನಾವು ಇದ್ದೇವೆ. ಈಗ ಬರುತ್ತಾ ಬರುತ್ತಾ ಆತ್ಮೀಯ ಸ್ನೇಹಿತರೆ, ನೀವೇ ನಿಮ್ಮಲ್ಲೇ ನೀವು ಒಂದು ಪರೀಕ್ಷೆ ಮಾಡಿಕೊಂಡು ನೋಡಿ. ನೀವು ಎಷ್ಟು ಮೊಬೈಲನ್ನು ನೋಡಿದ್ದೀರಾ? ಮೊಬೈಲ್ನಲ್ಲಿ ಇರೋ ಆ 30 ಸೆಕೆಂಡ್ 1 ಮಿನಿಟ್ ರೀಲ್ಗಳನ್ನು ನೋಡಿ ನೋಡಿ ನೋಡಿ, ಒಂದು ಪೇಜ್ ನೀವು ಓದ್ಬೋದಾ ಅಂತ ನೋಡಿ. ಒಂದು ಒಳ್ಳೆ ಪುಸ್ತಕದ ಒಂದು ಪುಟ, ಒಂದು ಪೇಜ್ ನೀವು ಓದ್ಬೋದಾ? ಒಂದು ಕಂಪ್ಲೀಟ್ ಸಿನಿಮಾ ನೀವು ಥಿಯೇಟ್ರಿಗೆ ಹೋಗಿ ಬರ್ರಿ ನನ್ನ ಜೊತೆ ಹೋಗೋಣ, ಒಂದು ಒಳ್ಳೆ ಕನ್ನಡ ಸಿನಿಮಾನೂ ಹತ್ತಿರ್ಬೋದು. ಈಗ ಹೋಗೋಣ ಪಿಕ್ಚರನ್ನು ನೋಡೋಣ ವಿದೌಟ್ ಟಚಿಂಗ್ ಯುವರ್ ಫೋನ್, ದಮ್ ಇದ್ರೆ ಮಾಡಿ ತೋರಿಸಿ. ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ಈ ಒಂದು ಮ್ಯಾಚ್ ಇತ್ತಲ್ರಿ ಆತ್ಮೀಯ ಸ್ನೇಹಿತರೆ, IPL ಫಿನಾಲಿ ನಮ್ಮ RCB ಗೆದ್ರಲ್ರಿ, ಅವತ್ತು ಥಿಯೇಟ್ರಲ್ಲಿತ್ತು ಆ ಒಂದು ಮ್ಯಾಚು. ಥಿಯೇಟ್ರಲ್ಲಿ ಎಷ್ಟು 7:30 ಕೂತೇವ್ರಿ ನಾವು, 7:30 to 12 ಮಟ್ಟ. ಸುಳ್ಳು ಹೇಳೋದಿಲ್ಲ ಆತ್ಮೀಯ ಸ್ನೇಹಿತರೆ, ನಾನು ಮೊಬೈಲ್ ಹಬ್ಬ ಹಬ್ಬ ಅಂದರೆ ಒಂದು ಮಮ್ಮಿಗೆ ಮೆಸೇಜ್ ಕಾಲ್ಗೆ ಒಂದು 2-3 ಸಲ ಹಿಡಿದಿರ್ಬೋದು. ನಿಮ್ಗೆ ಅನಿಸ್ತಿರ್ಬೋದು ನೀವು ಸುಳ್ಳು ಇಲ್ಲ, ಚಿತ್ರಮಂದಿರಕ್ಕೆ ನಾವು ಒಮ್ಮೆ ಪಾದಗಳನ್ನು ಇಟ್ವಿ ಅಂದರೆ ಅಲ್ಲಿ ಮನರಂಜನೆಗೋಸ್ಕರ ಒಂದು ಪರದೆ ಇರುತ್ತೆ, ಅದರಲ್ಲಿ ಏನು ಬರುತ್ತೆ ಅದಕ್ಕೆ ಅಲ್ರಿ ನಾವು ರೊಕ್ಕ ಕೊಟ್ಟು ನೋಡಕ್ಕೆ ಹೋಗಿರ್ತೇವೆ. ದಿಸ್ ಇಸ್ ರೈಟ್ ಆರ್ ನೋ? ಅಂಥ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಇನ್ನೊಂದು ಅಲ್ಲಿದ ನಾನು ಹೇಳಿರ್ಬೋದು, ನೀವು ಕೇಳಿದಿರಿ ಇದನ್ನು. ನನ್ನ ಮುಂದೆ ಒಬ್ಬ ಕುಂತಾನ, 7:30 to 11:30 ಮಟ್ಟ ಸತತ ಮೊಬೈಲ್ನಲ್ಲಿಯೇ ಇದ್ದಾನೆ. ಆ ಮೊಬೈಲ್ ಹಿಂದೆ ಒಂದು ಇನ್ನೂ ಹಿಡ್ದಾನ, ನಾನು ಏನೋಪ್ಪ ಇದನ್ನು ಹಿಡ್ದಾನಂತ ನೋಡ್ರೆ ಪವರ್ ಬ್ಯಾಂಕ್ ಕಂಟಿನ್ಯೂಸ್ ಚಾರ್ಜ್ ಮಾಡಾಕತ್ತಾನೆ. ನಡ್ರಿ ಏನು ಮಾಡ, ಯುವಕ ಇರ್ಬೋದು ನಾವು ಈಗ 22, 24, 25 ನೋಡಾತೇನೆ ಏನು ಮಾಡತ್ತಾನೆ. ಅವ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್, ಫೇಸ್ಬುಕ್ದಿಂದ ಸ್ನ್ಯಾಪ್ಚಾಟ್, ಸ್ನ್ಯಾಪ್ಚಾಟ್ದಿಂದ ವಾಟ್ಸಪ್, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲೇ ಸ್ಟೇಟಸ್ ಮೇಲೆ ಸ್ಟೇಟಸ್ ಇಡತ್ತಾನ. ಅವ RCB ಅಭಿಮಾನಿ ಇರ್ಬೋದು ರೀ. ಅವನು ನೆಕ್ಸ್ಟ್ ಒಂದು ಓವರ್ನಾಗ 50 ಆತಂದ್ರೆ ಏನೋ ಒಂದು 50 ಯಶಿಂದ ಮ್ಯೂಸಿಕ್ ಎಲ್ಲ ಮಿಕ್ಸ್ ಮಾಡಿ ಏನೋ ಹಿಂಗೆ ಫಸ್ ಮಾಡತ್ತಾನ, ಹಾಕಾಕತ್ತಾನ, ಮತ್ತು ಅಲ್ಲಿಂದ ಇಲ್ಲಿ ಜಂಪ್, ಇಲ್ಲಿಂದ ಅಲ್ಲಿ. ನಿಮ್ಗೆ ಗೊತ್ತಾ, ಅವ ಒಂದು ಅಪ್ಲಿಕೇಶನ್ ವಾಟ್ಸಪ್ ಇರಲಿ, ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಯಾವುದೇ ಇದರಲ್ಲಿ 1 ನಿಮಿಷಕ್ಕಿಂತ ಜಾಸ್ತಿ ಇರಾಕ ರೆಡಿ ಇಲ್ಲರಿ. ಏನೋ ರಪ್ ರಪ್ ರಪ್ ರಪ್ ರಪ್ ರಪ್ 7:00 to 8:00 ತಲೆ ತಗ್ಗಿಸಿ ಕೂತ್ಬಿಟ್ಟನ್ರಿ. ಚಿತ್ರಮಂದಿರದಲ್ಲಿ ಥಿಯೇಟರ್ನಲ್ಲಿ ಮ್ಯಾಚ್ ನಡೆದಿದೆ. ನಾನು ಅವತ್ತು ನಿರ್ಧಾರ ಮಾಡಿದ್ನಿ, ಇದು ಬರೀ ಅವಂದಷ್ಟೇ ಅಲ್ಲ, ಮ್ಯಾಕ್ಸಿಮಮ್ ಜನರ ಕತೆ. ಹಿಂದೆ ಕೂತಿದ್ದೆ ಆತ್ಮೀಯರೇ, ಸ್ವಲ್ಪ ಎದ್ದು ನಾನು ಎದ್ದು ನಿಂತು ಹಿಂಗೆ ನೋಡಿದ್ದೆ, ಎಲ್ಲರೂ ತಮ್ಮ ಮೊಬೈಲ್ನಲ್ಲಿ ಕೂತಿದ್ದಾರೆ. ಏನ್ರಿಪ್ಪ ಇದು ಆತ್ಮೀಯ ಸ್ನೇಹಿತರೆ, ಹಿಂಗಾದಾಗ ನನಗೆ ಅಲ್ಲೇ ನೆನಪಾಯಿತು, ಬ್ರೈನ್ ರಾಟ್ ತಲೆ ಕೊಳತು ಹೋಗಾಕತ್ತದ. ಈಗ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿ ಇವತ್ತು ನಿಮ್ಮ ಕಡೆ ನೀವು ಅಫ್ಕೋರ್ಸ್ ನೀವು ಎಲ್ಲರೂ ತಮ್ಮದೇ ಆದಂತಹ ಒಬ್ಬ ನೆಚ್ಚಿನ ಇದು ಕಾಂಟೆಂಟ್ ಕ್ರಿಯೇಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಅವ್ರದ್ದು ವೀಡಿಯೋ ನೋಡಿದ್ರು, ಇವ್ರದ್ದು ವೀಡಿಯೋ ನೋಡಿದ್ರು, 1 ನಿಮಿಷನಾಗ ನೋಡಿದ್ರು, ಫಾ ಫಾ ಫಾ ಆ ವೀಡಿಯೋಗಳು ನೋಡಿರ್ಬೋದು ನೀವು, ಅಥವಾ ಹಿಂಗೆ ನಗ್ತಿರ್ತಾರೆ ನೋಡಿ ಆ ಅಂಥ ವೀಡಿಯೋ ನೋಡಿರ್ತೀರಿ. ನೀವು ತಾಳ್ಮೆ ಕಳ್ಕೊಂಡಿರಿ ಆತ್ಮೀಯರೇ, ಹೋಗ್ರಿ ಒಂದೊಳ್ಳೆ ಪುಸ್ತಕ ತೊಗೊಳ್ರಿ, ನನಗೋಸ್ಕರ 5 or 10 pages ಓದಿ ವಿದೌಟ್ ಟಚಿಂಗ್ ಯೋರ್ ಫೋನ್. ನಿಮ್ಮ ಮನೆಯಲ್ಲಿ TV ಚಾನಲ್ ಅಡ್ವರ್ಟೈಸ್ಮೆಂಟ್ ಬಂದಾಗ ಮೊಬೈಲ್ ಹಿಡಿಯಕ್ಕೆ ಹೋಗ್ಬೇಡ್ರಿ, ಟ್ರೈ ಮಾಡಿ ಒಂದು ಪಿಕ್ಚರ್ ಕಂಪ್ಲೀಟಾಗಿ ನೋಡಲಿಕ್ಕೆ, ಎಸ್ ವಿದೌಟ್ ಟಚಿಂಗ್ ಯೋರ್ ಫೋನ್ ಟ್ರೈ ಮಾಡ್ಬೋದಾ? ಇದು ಭಾಳ ದೊಡ್ಡ ವಿಷಯ ನಿಮ್ಗೆ ಹೇಳ್ತಾ ಇದ್ದಾನೆ. ಪುಸ್ತಕ ಓದೋದು ದೂರ ಆಯಿತು, ಸಿನಿಮಾ ಮನರಂಜನೆಗಿರುತ್ತೆ, ಆ ಮನರಂಜನೆ ಕೂಡ ನೀವು 2.5 hours ಕುಂದು ನೋಡೋದಿಲ್ಲ. ಯು ನೀಡ್ ಯುವರ್ ಫೋನ್ ಮಲ್ಟಿಪಲ್ ಟೈಮ್ಸ್ ಇನ್ ಯುವರ್ ಹ್ಯಾಂಡ್, ಪಟ್ ಪಟ್ ಕೈ ಕೈ ತೆಗೆದು ನೀವು ಅನ್ಲಾಕ್ ಮಾಡ್ತೀರಿ, ಏನೂ ಇರೋದಿಲ್ಲ, ಯಾರ್ದು ಮೆಸೇಜ್ ಬರೋದಿಲ್ಲ. ಸ್ನೇಹಿತರೆ, ಇದಕ್ಕೆ ಹೇಳಿದೆ ವರ್ಷದ ಪ್ರಾರಂಭದಲ್ಲಿ ತಲೆ ಕೊಳತು ಹೋಗುತ್ತೆ ಅಂತ, ಅದಕ್ಕೆ ಬ್ರೈನ್ ರಾಟ್ ಅಂತ ಹೇಳ್ತಾರೆ. ಆ್ಯಂಡ್ ಬ್ರೈನ್ ರಾಟ್ ಇಸ್ ರಿಯಲ್, ಯಾರ ಮನಸ್ಸಿನಲ್ಲಿಯೂ ನೆಮ್ಮದಿ ಇಲ್ಲ. ಅದಕ್ಕೆ ನಾನು ಏನು ಹೇಳಿದೆ, ನಿಜವಾದ ನೆಮ್ಮದಿ ಆ ನಿಮ್ಮ ಫೋನು, ಆ ನಿಮ್ಮ ಕಾರು, ಆ ನಿಮ್ಮ ಬಂಗ್ಲೆ, ಧರಿಸಿರುವ ಬಟ್ಟೆ, ಉಣ್ತಿರುವ ಊಟದಲ್ಲಿ, ಆಹ್
ನಿಜವಾದ ನೆಮ್ಮದಿ ಇರೋವನ್ನೇ, ನಿಜವಾದ ಯಾರ ಮನಸ್ಸಲ್ಲಿ ನೆಮ್ಮದಿ ಇದೆ ಅವನೇ ಶ್ರೀಮಂತ. ಈಗ ಯಾರ್ದು ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲದ

ಕಾಲ, ತಾಳ್ಮೆ ಇಲ್ಲದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಏನು ಹೇಳೋದು ನೋಡಿ, ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳೋಣ. ರೇಡಿಯೋದ ಒಂದು ಲಾಭ ಏನು ಗೊತ್ತಾ, ನೀವು ಹಾಡು ಹಾಸ್ತೀರಾ, ನೀವು ರಿಕ್ವೆಸ್ಟ್ ಮಾಡಿರೋ ಹಾಡು ನೀವು ಕೇಳ್ಬೋದು. ಅದಿಲ್ಲದೆ ಅದೇ ಹಾಡು ನೀವು ನಿಮ್ಮ ಯೂಟ್ಯೂಬ್ನಲ್ಲಿ ನಿಮ್ಮ ಫೋನ್ನಲ್ಲಿ ಕೇಳ್ಬೋದಲ್ವಾ? ಆದರೆ ಆ ಹಾಡು ಕೂಡ ನೀವು 2 ನಿಮಿಷ ಕೇಳೋದಿಲ್ಲ, ರಪ್ಪ ಅಂತ ಬೇರೆದು ಮಾಡ್ತೀರಿ, ರಪ್ಪ ಅಂತ ಬೇರೆದು ಮಾಡಿ, ಇನ್ನೊಂದು ಚೇಂಜ್ ಹಿಂಗೈತ್ರಿ. ತೆಲಿಗೆ ಆ 30 ಸೆಕೆಂಡ್ 60 ಸೆಕೆಂಡ್ ವೀಡಿಯೋ ನೋಡಿ ತಾಳ್ಮೆ ಹೋಗಿಬಿಟ್ಟಿದೆ. ನಾನು ಮತ್ತೆ ನಿಮಗೆ ಒಂದು ಪರೀಕ್ಷೆ ಕೊಡ್ತಾ ಇದ್ದೇನೆ, ಸೆಲ್ಫ್ ಎಕ್ಸಾಮಿನ್ ಮಾಡಿಕೊಳ್ಳಿ. 10-page ಬುಕ್, ನಿಮಗೆ ಇಷ್ಟವಾದಂತಹ ಪುಸ್ತಕದ 10 ಪೇಜ್ ಓದಿ ವಿದೌಟ್ ಟಚಿಂಗ್ ಯೋರ್ ಫೋನ್. 10 ಆಗಿಲ್ಲ 5 ಆಗಿಲ್ಲ 1 ಪೇಜ್ ಜಸ್ಟ್ ಓದಿ. ಮನಸ್ಸು ಎಷ್ಟು ತಳ್ಮಳ ಆಗ್ತಾ ಇದೆ ಚೆಕ್ ಮಾಡಿ. ಒಂದು ಸಿನಿಮಾ ಥಿಯೇಟರ್ನಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಮೊಬೈಲ್ ಹಿಡಿಲಾರದೆ ಹೋಗಿ ನೋಡಿ. ದಮ್ ಇದ್ರೆ ಮಾಡಿ ತೋರಿಸಿ. ಇದನ್ನು ನಾನು ದಮ್ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಚಿತ್ರಮಂದಿರಕ್ಕೆ ಬಹಳ ಹೋಗ್ತೇನೆ, ನಿಮಗೂ ಗೊತ್ತು. ನನಗೆ ಚಿತ್ರಮಂದಿರಕ್ಕೆ ಹೋಗೋದಂದರೆ ಬಹಳ ಇಷ್ಟ. ನಿಮಗೆ ಅನಿಸ್ತಿರ್ಬೋದು ಏಯಪ್ಪ ಉಡಾಳ ಅನ್ನೋದು ನಿಮ್ಮ ದೃಷ್ಟಿ ರೀ. ನಾನು ಸಿನಿಮಾದಿಂದನೂ ಎಷ್ಟೋ ವಿಷಯ ಕಲ್ತಿದ್ದೇನೆ, ಏನು ಕಲಿಬೇಕು ಕಲ್ತೇನೆ, ಏನು ಮಾಡಬಾರ್ದು ಕಲ್ತೇನೆ. ಎಸ್, ಅಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಎಂಟ್ರಿ, ಸಿನಿಮಾ ಟೈಟಲಿಗೆ ಮೊಬೈಲ್ ತೆಗಿತಾರ, ಒಟ್ಟು ಮಾತಿಗೆ ಮೊಬೈಲ್ನಲ್ಲಿ ಎಲ್ಲ ಹಿಡ್ಕೊಂಡು ನಾ ಖುಷಿದ್ದೀನಿ, ನಾ ಪಿಕ್ಚರ್ ನೋಡಾಕತ್ತೇನೆ ಅಂತ ಇನ್ನೊಬ್ರಿಗೆ ತೋರಿಸ್ಕೊಳಾಕ ಜೀವನ ಮಾಡ್ಯಾರ. ಸೋಷಿಯಲ್ ಮೀಡಿಯಾ ಇನ್ನೊಬ್ಬರಿಗೆ ತೋರಿಸ್ಕೊಳ್ಳಾಕ ಆಗೈತಿ. ಆತ್ಮೀಯ ಸ್ನೇಹಿತರೆ, ಲೆಟ್ ಮೀ ಬಿ ವೆರಿ ಆನೆಸ್ಟ್, ಸೋಷಿಯಲ್ ಮೀಡಿಯಾ ಬೇರೆಯವರಿಗೆ ತೋರ್ಸಕ್ಕೆ ಮಾತ್ರ ಆಗಿದೆ. ನೀವು ಬೇರೆಯವರಿಗೆ ಖುಷಿಯಾಗಿದ್ದೀರಾ ಅಂತ ತೋರಿಸೋ ಹಾದಿಯಲ್ಲಿ ಹೋದರೆ ನೀವು ನಿಮ್ಮ ನೆಮ್ಮದಿ ಕಳ್ಕೊತೀರಿ. ವೈಯಕ್ತಿಕವಾಗಿ ನಾನು ನಿಮಗೆ ಹೇಳಿದ್ದೇನೆ, ನನ್ನ ಒಬ್ಬ ಪರಿಚಯದ ಗೆಳೆಯ ಈ ಯೂಟ್ಯೂಬು ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಒಳ್ಳೆಯ ಹೆಸರನ್ನು ಮಾಡಿಕೊಂಡಿದ್ದಾನೆ. ಆ ಕ್ಯಾಮರಾ ಮುಖಾಂತರ ಕ್ಯಾಮರಾದಲ್ಲಿ ಅವನ ಮುಖ ನೋಡಬೇಕ್ರಿ, ಅವನ ಪರಿವಾರ ಎಲ್ಲ ತೋರಿಸ್ತಾನೆ, ಖುಷಿಯಾಗಿದ್ದಾರೆ ಖುಷಿಯಾಗಿದ್ದಾರೆ. ನಿಜ ಜೀವನದಲ್ಲಿ ಅಪ್ಪ ದೇವರ ಏನು ನೆಮ್ಮದಿ ಇಲ್ದಿರೋ ಜೀವನ. ಸೊ ಸ್ನೇಹಿತರೆ, ನಿಮಗೆ ಮತ್ತೆ ಹೇಳ್ತಾ ಇದ್ದೇನೆ, ಟ್ರೈ ಮಾಡಿ. ಒಂದು ಪುಸ್ತಕದ 5 ಪೇಜ್, 10 ಪೇಜ್ ಅಥವಾ 1 ಪೇಜ್, ಒಂದು ಸಿನಿಮಾ ವಿದೌಟ್ ಟಚಿಂಗ್ ಯೋರ್ ಫೋನ್ ಟ್ರೈ ಮಾಡಿ ನೋಡಿ, ನನಗೆ ತಿಳಿಸಿ. ಕಾರ್ಯಕ್ರಮದಲ್ಲಿ ಮಸ್ತ್ ಮಸ್ತ್ ಗೀತೆಗಳು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಏನು ಹೇಳಿದ್ರಿ ಅಂತ ಹೇಳ್ತಾ ಇದ್ದಾರೆ ಭಾಳಷ್ಟು ಜನ. ಬನ್ನಿ, ಯಾರ್ಯಾರು ಏನೇನು ಹೇಳ್ತಾರೆ. ಪ್ರಸಾದ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಮಂಜುನಾಥ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಮಾತನ್ನು ನೀವು ಹೇಳಿದ್ರಲ್ಲ, ನಾನು ಟ್ರೈ ಮಾಡ್ತೇನೆ, ನಿಮಗೆ ನಾಳೆ ಮಟ್ಟ ತಿಳಿಸ್ತೇನೆ. ಎಸ್ ಪ್ರಸಾದ್ ಅವರೇ, ಥ್ಯಾಂಕ್ ಯು. ಪೂಜಾ ಅವರು ತಿಳಿಸ್ತಾ ಇದ್ದಾರೆ, ನಮ್ಮ ತಂದೆ ಫುಲ್ ಖುಷಿಯಾಗಾರಿ ಮಂಜುನಾಥ್ ಸರ್, ನಾನು ಮೊಬೈಲ್ನಲ್ಲಿ ಭಾಳ ಇರುತ್ತೇನೆ, ನಾನು ಇವತ್ತು ಟ್ರೈ ಮಾಡ್ತೇನೆ. ಟ್ರೈ ಮಾಡಿ, ನಿಮಗೆ ಬಿಟ್ಟಿದ್ದು ಪುಸ್ತಕ ಅಥವಾ ಸಿನಿಮಾ ವಿದೌಟ್ ಟಚಿಂಗ್ ಯೋರ್ ಫೋನ್ ಟ್ರೈ ಮಾಡಿ, ಇದು ನಿಮ್ಗೆ ಬಿಟ್ಟಿದ್ದು. ಸ್ವತಃ ನಮ್ಮ ಮನ್ಯಾಗ ಒಂದು ಕತೆ ನಡೆದದ ರೀ, ಸೀರಿಯಲ್ ಒಂದು ಕಡೆ ನಡೀತಿರ್ತದೆ, ಮೊಬೈಲ್ ಒಂದು ಕಡೆ ನಡೀತಿರ್ತದೆ. ಇದು ಎಲ್ಲರ ಮನೆ ಕತೆ ಆಗಿದೆ, ಎಲ್ಲರ ಕಡೆ ಇದೇ ಸಮಸ್ಯೆ ಆಗಿದೆ. ಯಾರಿಗೂ ತಲೆಯಾಗ ನೆಮ್ಮದಿ ಅನ್ನೋದು ಇಲ್ಲ, ತಮಗೆ ಪ್ರತಿ ಕ್ಷಣ ಬ್ರೈನ್ ಸ್ಟಿಮ್ಯುಲೇಷನ್ ಬೇಕೇ ಬೇಕಾಗಿದೆ. ಆ ಒಂದು ಮಲ ವಿಸರ್ಜನೆಯ ಸಂದರ್ಭದಲ್ಲಿಯೂ ತೊಗೊಂಡು ಹೋಗ್ತಾರ್ರಿ. ಅವ್ವ ದೇವ್ರ, ಏನು ಹೇಳಿದ್ರಿಪ್ಪ. ಎಸ್ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಮಠ ಬಂದಿದೆ. ನಿಮ್ಮ ತಲೆಗೆ ವ್ಯಾಯಾಮ, ಪ್ರಾಣಾಯಾಮ, ಎಲ್ಲ ಟೈಮ್ನಲ್ಲಿ ಮೊಬೈಲ್ ಬೇಕಾಗಿದೆ. ಮೊಬೈಲ್ ಅಂದರೆ ಮೊಬೈಲ್ನಲ್ಲಿರೋ ಒಂದು ಪಾಡ್ಕಾಸ್ಟ್ ಆಗಿರ್ಬೋದು, ಗೀತೆ ಆಗಿರ್ಬೋದು, ಆ ರೇಂಜಿಗೆ ನೀವು ತಲೆ ಬ್ಯುಸಿ ಮಾಡ್ಕೊಂಡಿದ್ದೀರ. ಆ ಏನು ಬ್ಯುಸಿ ಮಾಡ್ಕೊಂಡಿರುವ ತಲೆಗೆ ಸುಸ್ತಿ ಬಂದುಬಿಟ್ಟಿದೆ, ಅದಕ್ಕೆ ಏನೂ ಕೆಲಸ ಮಾಡಲಾರದೆ ಸುಸ್ತು. ಎಸ್, ತಿರುಪತಿಗೆ ಹೋದಾಗ ಅಲ್ಲಿ ದರ್ಶನ ಆಗುವುದು ಮೊಬೈಲ್ ಪರ್ಮಿಷನ್ ಎಲ್ಲ ಆ ವೇಳೆಯಲ್ಲಿ ತಮ್ಮ ಕುಟುಂಬದವರು ಜೊತೆಗೆ ಕುಳಿತುಕೊಂಡು ಬೇಕು ಬೇಡ ಎಲ್ಲವನ್ನು ಚರ್ಚೆ ಮಾಡುವುದೇ. ಅದೇ ತರಹ ನಾವು ತಿರುಪತಿಯಲ್ಲಿ ಇದ್ದೇವೆ ಅಂತ ತಿಳಿದುಕೊಂಡು ಸ್ವಲ್ಪ ಟೈಮ್ ಆದರೂ ಮೊಬೈಲ್ ಬಿಟ್ಟು ಇರಲಿಕ್ಕೆ ಪ್ರಾರಂಭ ಮಾಡಬೇಕು. ಥ್ಯಾಂಕ್ ಯು ಮಂಜುನಾಥ್ ಅವರೇ. ನೋಡಿ, ನಮ್ಮ ಕಾಂಚನ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಮೊಬೈಲ್ ಸರೆಂಡರ್ ಮಾಡಲೇಬೇಕು ಅಂತ ಸಂದರ್ಭದಲ್ಲಿ ಎಲ್ಲ ಲೈನ್ನಲ್ಲಿರ್ತಾರೆ. ನಾನು ಏನು ಮಾಡಿದೆ ಹೇಳ, ನನ್ನ ಅಣ್ಣನೊಂದಿಗೆ ನಾನು ಹೋಗಿದ್ದೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ. ಅಳಿಪಿರಿ ಅನ್ನೋ ಒಂದು ಇದು ಇರುತ್ತೆ ರೀ, ಮೆಟ್ಲು ಹತ್ತಬೇಕು ಗೊತ್ತಲ್ಲ, ಅದು ದೊಡ್ಡದ್ರಿ. ಅದರಲ್ಲಿ 5 ತಾಸು ಏನು 4 ತಾಸು ಅಂದ್ರೆ ಆರಾಮ್ಸೆ ರೀ. ನಾನು ನಮ್ಮ ಅಣ್ಣ ಇಳಿದೇವೆ ಮುಂಜಾನೆ ಆ ಪೈರಿ ಹತ್ತ ಎಲ್ಲರೂ ಓಡಾಕತ್ತಾರ. ನಾನಂದು ಯಾಕೆ ಹುಡ್ಕೋತ, ಅಣ್ಣನ ಇದನ್ನ ನಾನು ಇದ್ದೇನೆ. ದರ್ಶನ 24/7 ಇರುತ್ತೆ, ಆರಾಮ್ ಮಾತಾಡ್ಕೋತ. ಮಂಗ್ಯಾಗಳಿದ್ದು ಮಂಗ್ಯ ಜೊತೆ ನಾವು ಮಂಗ್ಯಾನ ಇರಲ್ಲ ಅಂದ್ರೆ ನೀವಲ್ರಿ, ನಾನು ನಮ್ಮ ಅಣ್ಣ ದೊಡ್ಡ ಮಂಗ್ಯಾರಿ ನಾವು. ಹಾಂ, ಮಂಗ್ಯಾನೊಂದಿಗೆ ಮಸ್ತ್ ಮಜಾ ಮಾಡಿ ಅಲ್ಲಿ ಸೋಡಾ ಕುಡ್ಕೋತು, ಎಲ್ಲ ಮಾತಾಡ್ಕೋತು. ಆಮೇಲೆ ಇದು ಏನದು ಬಾಯಾಗ ನೀರು ಬಂತು ನೋಡ್ರಿ, ಅದು ಕಾಕಡಿ ಮೇಲೆ ಸ್ವಲ್ಪ ಉಪ್ಪು ಹಾಕ್ತು, ಯಾಕಂದ್ರೆ ಆ ಟೈಮ್ನಾಗ ಬಿಸಿಲಿತ್ರಿ. ಆ್ಯಂಡ್ ನಾವು ಇಬ್ಬರು ಮಂಗ್ಯಾಗಳ, ನಾನು ನಮ್ಮ ಅಣ್ಣ, ನಾನು ನಮಗೆ ಹೇಳ್ಕೊಳತ್ತೀನಿ. 10:11 ಸ್ಟಾರ್ಟ್ ಮಾಡ್ಯಾರ್ರಿ. ಎಷ್ಟೋ ಜನ 4-5 ಮಾಡ್ತಾರೆ ರೀ, ಯಾಕಂದ್ರೆ ಮುಂಜಾನೆ ಥಂಡ್ ಇರ್ತದೆ, ಜಲ್ದಿ ಕ್ರಾಸ್ ಆಗ್ತದೆ. ನಾವು ಮಧ್ಯಾಹ್ನ ಸ್ಟಾರ್ಟ್ ಮಾಡೇವು, ಎಲ್ಲ ನಮ್ದು ಹಿಂಗಾರೆ. ಆಮೇಲೆ ನಾವು 1:30 ಅಲ್ಲಿ ಹೋಗಿ ಕೂತ್ವಿ. ಆ ಟೈಮ್ನಲ್ಲಿ ನಾವು ಏನೇನು ಮಾತಾಡಿದ್ದೇವೆ, ಆ ನಮ್ಮ ದೊಡ್ಡನ ಎಷ್ಟು ಒಳ್ಳೆ ಒಳ್ಳೆ ಪುಸ್ತಕ ಓದ್ತಾನೆ, ಅದ್ರ ಆಗಿಂದು ವಿಚಾರಗಳನ್ನು ತಿಳಿಸ್ಕೊತಾ. ನೀವು ಹಿಂಗೆ ತಿಳ್ಕೊಬೇಡ್ರಿ, ಬೇಡವಾದ ಚರ್ಚೆ. ನೋ ನೋ ನೋ ನೋ ನೋ, ಪುಸ್ತಕದ ಬಗ್ಗೆ ಮಾತನಾಡೋರು, ಮೆಂಟಲಿ ಹೆಂಗಿರ್ಬೋದು, ಆ್ಯಂಡ್ ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ನಾವು ಇಷ್ಟೆಲ್ಲ ಹತ್ತುತ್ತಾ ಇದ್ದೇವೆ, ನಮ್ಮ ದೇಹಕ್ಕೆ ಏನು ಬೇಕು ಏನು ಬೇಡ. ಆದರೆ ನಾವು ಫುಲ್ ಮಜಾ ಮಾಡೇವೆ, ಅದು ನಾನು ಯಾವತ್ತೂ ಮರೆಯೋದಿಲ್ಲ. ನಮ್ಮ ಕಂಚನವರು ಈ ತಿರುಪತಿ ತಿಮ್ಮಪ್ಪನ ಹೇಳಿದ ಕೂಡಲೇ ನನಗೆ ಎಷ್ಟು ಸಂತೋಷವಾಯಿತು, ಏಕೆಂದರೆ ಆ ದಿನಗಳು ನನ್ನ ಕಣ್ಮುಂದೆ ಬಂತು. ಕಂಚನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜೀವನದಲ್ಲಿ ಇದೇ ರೀ, ನೀವು ಆದ ಸಂದರ್ಭದಲ್ಲಿ ವಿಚಾರ ಮಾಡಿ. ಈಗ ನಾವು ಮೊಬೈಲ್ ತೊಗೊಂಡು ನಾವು ಹತ್ತೇವೆ ಅಂತ, ಮೊಬೈಲ್ ಅಂದರೆ ಕಿವ್ಯಾಗ ನಾವು ಹಾಡು ಹಚ್ಚಿ ನಾವು ಹೆಂಗೋ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕೆ ಹೋಗಾಗ್ತೇವೆ. ಆಮೇಲೆ ಒಮ್ಮೆ ತಿರುಪತಿ ತಿಮ್ಮಪ್ಪನ ಆ ಒಂದು ಗರ್ಭಗುಡಿ ಸಮೀಪ ಹೋದಾಗ ನಮ್ಮ ಕಿವಿಯಾಗಿಂದ ಮೊಬೈಲ್ ತೆಗೆದ್ವಿ,

ದರ್ಶನ ತೊಗೊಂಡ್ವಿ ಅಂದ್ರೆ ಮಜಾ ಬರುತ್ತಾ? ಇಲ್ಲ. ಪ್ರಿಪ್ರೇಷನ್ ಆಫ್ ದ ಬಾಡಿ ಈಸ್ ವೆರಿ ಇಂಪಾರ್ಟೆಂಟ್. ಮನಸ್ಸು ಏಕಾಗ್ರ ಆಗಬೇಕಂದ್ರೆ ಶಾಂತ ಆಗಲೇಬೇಕು. ಮೊಬೈಲ್ ಶಾಂತಿಗೆ ಮಾರ್ಗ ಅಲ್ಲ, ಮೊಬೈಲ್ ನಿಮ್ಮ ತಲೆ ಅಶಾಂತ ಮಾಡಲಿಕ್ಕೇ ಬಂದಿದೆ. ಈಗಿನ ಸಂದರ್ಭದಲ್ಲಿ ಶಾರ್ಟ್ ಫಾರ್ಮ್ ಕಾಂಟೆಂಟ್ ಏನಿದೆ ಆತ್ಮೀಯ ಸ್ನೇಹಿತರೆ, ಶಾರ್ಟ್ ಫಾರ್ಮ್ ಕಾಂಟೆಂಟ್ ಅಂದರೆ ಇಟೀಟ ವೀಡಿಯೋಗಳು, ರೀಲ್ಗಳು ಮನಸ್ಸಿಗೆ ಶಾಂತಿ ಕೊಡುವುದು ಇಲ್ಲ, ನೆನಪಿಟ್ಕೊಳ್ಳಿ. ಒಂದು ನಿಮಿಷದಲ್ಲಿ 60 ಸೆಕೆಂಡ್ ಅಂತ ತಿಳ್ಕೊಳ್ಳಿ. ಆ 60 ಸೆಕೆಂಡಲ್ಲಿ ನೀವು 20 ಸೆಕೆಂಡಿಂದ ಒಂದು ಎಷ್ಟು ಒಂದು 4-5-6 ವೀಡಿಯೋ ನೋಡಿರಿ. ಆ 6 ವೀಡಿಯೋ 20 ಸೆಕೆಂಡಿಂದ ಲೆಕ್ಕ ಹಚ್ಚಿರಿ, ನಾ ಹೇಳತಾನೆ. 20 ಸೆಕೆಂಡ್ ಒಂದು ವೀಡಿಯೋ ನೀವು ಕಾಮದ್ ನೋಡ್ತೀರಿ, ಕಾಮ ಅಂದ್ರೆ ಗೊತ್ತಾಯ್ತಲ್ಲ. ತದನಂತರ 20 ಸೆಕೆಂಡ್ ನೀವು ಸ್ಫೂರ್ತಿಗೆ ದಾಯಕ. ತದನಂತರ ಒಂದು ಪಿಕ್ಚರ್ನಾಗಿಂದ ಅವ್ವ ಅಪ್ಪ ಆ ಒಂದು ಸೀನ್ ನೋಡ್ತೀರಿ. ತದನಂತರ ಒಂದು ಹಾಡು, ತದನಂತರ ಒಂದು ದುಃಖ, ತದನಂತರ ಒಂದು ಕಾರ್ ಗಾಡಿ ಬಂಗ್ಲೆ. ಇದು ಒಂದು ನಿಮಿಷದಲ್ಲಿ ನಿಮ್ಮ ತಲೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೋಗಿ ಬಂತು ನೋಡ್ರಿ. ಪೈಲ ಸ್ಟಾರ್ಟ್ ಆಯ್ತು ಕಾಮ. ಈಗಂತೂ ನಿಮ್ಗೆ ಹೇಳ್ತೇನೆ, ಮೊಬೈಲ್ ಇನ್ಸ್ಟಾಗ್ರಾಮ್ ನೀವು ತೆಗೆದ್ರೆ ಬರೀ ಕಾಮನೇ ಮತ್ತು ಬೇರೆದೇನೂ ಕಾಣಿಸೋದಿಲ್ಲ. ಎಸ್, ಕಾಮನೇ, ಕಾಮ ಉತ್ತೇಜನ ಮಾಡುವಂತಹ ರೀಲ್ಗಳೇ ತುಂಬ್ಯಾವ್ರಿ, ಏಕೆಂದರೆ ಅದು ಜಾಸ್ತಿ ಆಗಿಬಿಟ್ಟವ. ಅದಾದ ತಕ್ಷಣ ಒಂದು ಚಿತ್ರದ ಒಂದು ದುಃಖದ ಸೀನ್, ಅಯ್ಯೋ ಅಯ್ಯೋ ಅಂತೀರಿ. ಆಮೇಲೆ ಪಟ್ ಅಂತ ಹಿಂದೆ ತೆಗಿತೀರಿ, ಒಮ್ಮೆ ನಿಮ್ಗೆ ಮತ್ತೆ ಇನ್ನೊಂದು ಸೀನ್ ಬರ್ತದೆ. ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಟು ಯೋರ್ ಬ್ರೈನ್. ಬನ್ನಿ, ಬಹಳ ಆಯ್ತು ಮಾತು. ಒಳ್ಳೆ ಒಂದು ಗೀತೆ ಡಾಕ್ಟರ್ ಸವಿತಾ ಅವರು ರಿಕ್ವೆಸ್ಟ್ ಮಾಡಿದರೆ ಕೇಳಿ ಮಜಾ ಮಾಡಿ.

ಆಲ್ ರೈಟ್, ಪ್ರಸಾದ ಹಾಗೂ ಪೂಜಾ ಅವರಾಗಿದ್ದೆ ಆಯಿತು. ಪ್ರಸಾರ ಸ್ನೇಹಿತರೆ, ಈಗ ಕೆಲವೇ ಕೆಲವು ಕ್ಷಣಗಳಿಗೆ ಸ್ಥಗಿತಗೊಳ್ಳಲಿದೆ ಪ್ರಸಾರವ. ಸೊ ಕೆಲವು ಕ್ಷಣಗಳಲ್ಲಿ ನಾವು ಮರುಪ್ರಸಾರ ಮಾಡ್ತೇವೆ. ಹಾಗೆ ಆ್ಯಪ್ನಲ್ಲಿ ಕೇಳ್ತಾ ಇರೋ ಸ್ನೇಹಿತರಿಗೆ ಉತ್ತಮ ಗೀತೆಗಳು ಬರ್ತಾ ಇರುತ್ತೆ. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೃತಿಗಾರರು ರಿಕ್ವೆಸ್ಟ್ ಮಾಡಿರುವ ಕಣ್ಣಲ್ಲಿ ಜ್ಯೋತಿ ಹೃದಯ ಹಾಡಿತು. ಚಿತ್ರದು ಕೇಳಿ ಮಜಾ.

ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಡಿಜೆ ಓಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು ಕೆಎಲ್ಇ ಕನಸು, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ನಮ್ಮ ಸಿರಿವಂತ ಸಂಸ್ಕೃತಿಗೆ ಸಾಕ್ಷಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲ ಗೀತೆಯನ್ನ. ತನುವಿನೊಳಗೆ ಅನುದಿನವಿದ್ದು ತನ್ನ ಮನಕ್ಕೊಂದು ಮಾತ ಹೇಳದೆ

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಜನಪದ ಸಿರಿ, ಜನಪದ ಗೀತೆಗಳ ಕಾರ್ಯಕ್ರಮವದು. ಈಗ ಕೇಳಿ, ಕುದುರೆಯನ್ನ ತಂದೀವ್ನಿ, ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಶಿವಬಸವ ನಗರದ ಭಾರತೀಯ ಗಾಯನ ಸಮಾಜ ನಾದ ಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ.

ನಾನು ಭಾರತಿ ವಿಷ್ಣುವರ್ಧನ್. ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

0: ಕೇಳಿದಿರಿ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದ ಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳ ಸಂಗೀತ ಕಾರ್ಯಕ್ರಮವನ್ನ ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾಫಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಫೇನು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಹಳೆ ಪಾತ್ರೆ, ಗಾಯಕರು ಕೈಲಾಶ್ ಖೇರ್, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಜಂಗ್ಲಿ, ಸಂಗೀತ ನಿರ್ದೇಶಕರು ಬಿ ಹರಿಕೃಷ್ಣ. ಹಾಡನ್ನ ಕೇಳಿ

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಒಂದೇ ಉಸಿರಿನಂತೆ. ಗಾಯಕರು ರಾಜೇಶ್ ಕೃಷ್ಣನ್, ಚಿತ್ರ ಹಬ್ಬ. ಹಾಡನ್ನ ಕೇಳಿ ಎಂಜಾಯ್ ಮಾಡಿ.

0: ಮಧುರವಾದ ಕೊನೆಯ ವೇದ ಪ್ರೀತಿ.
1: ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಬಿಸಿಲು ಕುದುರೆ ಒಂದು. ಚಿತ್ರ ಗೂಗ್ಲಿ. ಸಂಗೀತ ನಿರ್ದೇಶಕರು ಜೋಶ್ವಾ ಶ್ರೀಧರ್, ಗಾಯಕರು ರಾಜೇಶ್ ಕೃಷ್ಣನ್, ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಖಾಲಿ ಕ್ವಾರ್ಟರ್. ಚಿತ್ರ ವಿಕ್ಟ್ರಿ, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ, ಗಾಯಕರು ಸ್ವರ ವಿಜಯಿ ವಿಜಯ್ ಪ್ರಕಾಶ್, ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮುಂದಿನ ಗೀತೆ ಕೋಲು ಮಂಡೆ ಜಂಗಮದೇವ. ಗಾಯಕರು ಎಲ್ಎನ್ ಶಾಸ್ತ್ರಿ, ಸಂಗೀತ ನಿರ್ದೇಶಕರು ವಿ ಮನೋಹರ್, ಸಾಹಿತ್ಯ ದೊಡ್ಡನೇಗೌಡ. ಹಾಡನ್ನು ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲ ಕಾರ್ಯಕ್ರಮದ ಮುಂದಿನ ಗೀತೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಗಾಯಕರು ಉಪೇಂದ್ರ, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಸೂಪರ್. ಹಾಡನ್ನ ಕೇಳಿ ಎಂಜಾಯ್ ಮಾಡಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: बेळगावमधील केएलई बीएम कंकणवाडे आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडे आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडे आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆ.

ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರುವ

ಬರೀ 100 ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: 9072120 आणि 9071000074.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತದೆ ಕಾಲ್ಗೆಜ್ಜೆ ಮಹೋತ್ಸವ ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ, ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026

400 ಪ್ಲಸ್ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141.

0: 1607 1607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331. ನನ್ನ

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912334 0868 or 938-005648.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಇಂದಿನ ವೇಗದ ಬದುಕಿನಲ್ಲಿ ಸಂಬಂಧಗಳು ಬದಲಾಗ್ತಾ ಇದೆ. ಅಂತಹ ಸಂಬಂಧಗಳ ಸಿಹಿ ಕಹಿ ನೆನಪುಗಳು, ಕುಟುಂಬದ ಜವಾಬ್ದಾರಿಗಳು, ಹಿರಿಯ ನಾಗರಿಕರ ಬದುಕಿನ ಭದ್ರತೆ, ಇಂದಿನ ಪೀಳಿಗೆಯೊಂದಿಗೆ ಅವರ ಹೊಂದಾಣಿಕೆ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಸಮಾಜಮುಖಿ ಚಿಂತನೆಯನ್ನ ಹೊಂದಿರುವಂತಹ ಕೆಎಲ್ಇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಿರುವ ಕಲ್ಪನಾ ಈಶ್ವರ್ ಪಟ್ಟಣವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್, ಇವತ್ತು ಕುಟುಂಬಗಳು ಒಂದೇ ಮನೆಯಲ್ಲಿದ್ದರೂ ಸಹ ಮನಸ್ಸುಗಳು ದೂರ ಆಗ್ತಾ ಇದೆ ಅನಿಸ್ತಾ ಇದೆ. ಹಾಗಾಗಿ ಕುಟುಂಬದಲ್ಲಿ ಪ್ರೀತಿ, ಗೌರವ ಮತ್ತೆ ಹೊಂದಾಣಿಕೆ ಉಳಿಬೇಕಾದ್ರೆ ಏನು ಮುಖ್ಯ ಅಂತ ತಾವು ಹೇಳ್ತೀರಾ ಜೀವನದ ಅನುಭವದ ಮೂಲಕ?
1: ಇದು ಒಂದು ಬಹಳ ಮಹತ್ವದ ಮತ್ತು ಟಫ್ ಕ್ವೆಶ್ಚನ್ ಕೇಳ್ತಾ ಇದ್ದೀರಿ. ಇವತ್ತು ಜಾಯಿಂಟ್ ಫ್ಯಾಮಿಲಿ ಇರುವುದು ಕಡಿಮೆ, ಅಂದ್ರೂ ಒಂದು 4-5 ಜನ ಇದ್ರೂ ಸಹಿತ ನಾವು ಅದನ್ನ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಬಹುದು. ಇದರಲ್ಲಿ ಹಿರಿಯರಾದ ಅತ್ತೆಯರು ಇರಬಹುದು ಅಥವಾ ತಾಯಿಯಂದಿರು. ಅತ್ತೆ ಅಥವಾ ತಾಯಿಯಂದಿರ ರೋಲ್ ಬಹಳ ದೊಡ್ಡದೈತಿ ಅಂತ ಅನಿಸ್ತೈತೆ ನನಗೆ. ಮುಂಚೆ ಅಂತ ರೆಗ್ಯುಲರ್ ಜಾಯಿಂಟ್ ಫ್ಯಾಮಿಲೀಸನ್ನೇ ಇದ್ದು ಒಂದೇ ಮನೆಯಲ್ಲಿ 3-4 ಸೊಸೆಯಂದಿರು, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಮೊಮ್ಮಕ್ಕಳು ಇರೋದು ಕಾಮನ್ನೇ ಇತ್ತು. ಆದರೆ ಇವತ್ತಿನ ದಿನದಲ್ಲಿ ಒಂದು ವೃತ್ತಿ ಸಲುವಾಗಿ ಮೈಗ್ರೇಟ್ ಆಗಿ ಮಕ್ಕಳು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂಥ ಪ್ರಸಂಗಗಳು ಬರ್ತಾವ. ಅದಕ್ಕೂ ಬೇರೆ ಹಾದಿ ಇಲ್ಲ. ಮಕ್ಕಳು ಕಲ್ತಾದ್ಮೇಲೆ ಅವರು ತಮ್ಮ ವೃತ್ತಿಗೆ ಹೋಗಲೇಬೇಕು. ಈಗ ಹಿಂಗೆ ಮೈಗ್ರೇಟ್ ಆಗಿ ಹೋಗಿದ್ದಕ್ಕೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಇದಾವೆ. ಆಮೇಲೆ ಈಗ ಏನಾದರೂ 1-2 ಎಲ್ಲಾದರೂ ಕ್ವಚಿತಾಗಿ 1%, 2% ಜಾಯಿಂಟ್ ಫ್ಯಾಮಿಲಿಗಳಿದ್ದರೆ ಅದರ ಎಲ್ಲ ಜವಾಬ್ದಾರಿ ಆ ಕುಟುಂಬದ ಹೆಣ್ಮಗಳಾದವಳು, ಹಿರಿಯ ಹೆಣ್ಮಗಳಾದವಳು ಅವಳ ಮೇಲೆ ಇರುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಅವಳು ಹಿರಿಯರು, ಹಿರಿಯ ಹೆಣ್ಮಕ್ಕಳು ಚೆನ್ನಾಗಿ ಮನೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಅವರು ಸ್ವಲ್ಪ ಭಾಳ ಸ್ಯಾಕ್ರಿಫೈಸು ಮಾಡಬೇಕಾಕೈತಿ. 2-3 ಜನ ಸೊಸೆಯಂದಿರು ಇದ್ದರೆ ಅವ್ರ ಮನಸ್ಥಿತಿಗಳನ್ನು ಚೆನ್ನಾಗಿ ಅರಿತು ಅವರಿಗೆ ತಕ್ಕಂತೆ ತನ್ನನ್ನು ತಾನು

0: ಅವರ ಒಂದು ಸಾಮರಸ್ಯ ಯಾವ ರೀತಿ ಇದೆ ಅಂತ.
1: ಈಗಿನ ಕಾಲಕ್ಕೂ ಮುಂಚಿನ ಕಾಲಕ್ಕೂ ಫ್ಯಾಮಿಲಿ ಸಂಬಂಧ, ಎಲ್ಲರ ಸಂಬಂಧಗಳು ಭಾಳ ಡಿಫ್ರೆಂಟ್ ಇದಾವೆ. ಯಾಕಂದ್ರೆ ಲೈಫ್ ಸ್ಟೈಲ್, ಜೀವನ ಶೈಲಿ ಅಂತ ಏನಂತೀವಿ ಅದು ಕಂಪ್ಲೀಟ್ ಚೇಂಜ್ ಆಗೈತಿ. ಈಗ ಅತ್ತೆ ಅಂದಿರು ತಮ್ಮ ಅತ್ತೆ ಮಾವ ತಮ್ಮ ಮನೆಯಲ್ಲಿರ್ತಾರೆ, ಮಕ್ಕಳು ಬೇರೆ ಬೇರೆ ಕಡೆ ಮೆಟ್ರೋ ಸಿಟಿಯಲ್ಲಿ ಇರ್ತಾರೆ, ಅಥವಾ ಒಂದೇ ಊರಲ್ಲಿದ್ದರೂ ಬೇರೆ ಬೇರೆ ಮನೆ ಮಾಡ್ಕೊಂಡಿರ್ತಾರೆ. ಅದರ ಅರ್ಥ ಅವ್ರು ಯಾರ್ದು ಹೊಂದುವುದಿಲ್ಲ ಅಂತಲ್ಲ, ಆದರೆ ಅವರ ಕಾರ್ಯವೈಖರಿ ಬೇರೆ ಇರ್ತೈತಿ. ಆ ವೈಖರಿಯಲ್ಲಿ ಹಿರಿಯರ ವೈಖರಿ, ಅವರು ನಿವೃತ್ತಿಯಲ್ಲಿ ಇರ್ತಾರೆ. ಅದಕ್ಕೆ ಅವ್ರ ತೊಂದರೆ ಅವ್ರಿಗೆ ಬೇಡ ಅಂತ ತಿಳ್ಕೊಂಡು ಹಿರಿಯರು ಹೇಳಿ ಅವ್ರಿಗೆ ಬೇರೆ ಕಡೆ ಮನೆ ಶಿಫ್ಟ್ ಮಾಡಿಸಿರ್ತಾರೆ. ಅದು ಉತ್ತಮ ಕೆಲಸ ಅಂತ ನನಗೆ ಅನಿಸ್ತೈತಿ. ಮುಂಚೆ ಪ್ರೀವಿಯಸ್ ಡೇಸ್ದಾಗ ನೋಡಿದರೆ ಹಿರಿಯರು ಮಕ್ಕಳು ಎಲ್ಲರೂ ಒಂದೇ ಉದ್ಯೋಗ, ತಮ್ಮ ರೈತ ಮನೆತನ ಇರ್ತಿತ್ತು ಅಥವಾ ಒಂದು ಬಿಸ್ನೆಸ್ ಮನೆ ಇರ್ತಿತ್ತು. ಮಕ್ಕಳೆಲ್ಲರೂ ತಂದೆ ತಾಯಿಯರು ಉದ್ಯೋಗವನ್ನೇ ಮುಂದುವರಿಸ್ತಾ ಹೋಗ್ತಾ ಇದ್ದರು. ಅವ್ರಿಗೆ ಎದ್ದು ಬೇರೆ ಊರಿಗೆ ಮೈಗ್ರೇಟ್ ಆಗುವಂಥ ಅವಶ್ಯಕತೆ ಇರಲಿಲ್ಲ. ಕಾರಣ ಏನೈತಿ, ಎಲ್ಲರೂ ಒಂದ ಕಡೆ ಇರುವಂಥ ಸ್ಥಿತಿ ಇತ್ತು. ಆಮೇಲೆ ಆಗಿನ ಕಾಲದಾಗ ಈವನ್ ಮಹಿಳೆಯರು ಯಾರು ಹೊರಗಡೆ ಹೋಗಿ ತಾವು ಸರ್ವಿಸ್ ಮಾಡುವಂಥ ಟೆಂಡೆನ್ಸಿ ಇನ್ನು ಬಂದಿರಲಿಲ್ಲ. ಹೀಗಾಗಿ ಅವ್ರು ಬೇರೆ ಏನೂ ಕಾರಣ ಇಲ್ಲ, ಈ ಮನೆಯಲ್ಲೇ ನಾವು ಇರಬೇಕು, ನಾವು ಅತ್ತೆಯವ್ರನ್ನ ನೋಡ್ಕೊಂಡೇ ಇರಬೇಕು, ಇದವ್ರಿಗೆ ಫಿಕ್ಸ್ ಇತ್ತು. ಆದರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರೂ ವರ್ಕಿಂಗ್ ಇರ್ತಾರೆ. ಪಾಪ ಬೆಂಗಳೂರದಾಗಂತಿ ವರ್ಕಿಂಗ್ ಲೇಡೀಸ್ ಪರಿಸ್ಥಿತಿ ಭಾಳ ಕೆಟ್ಟಿರುತ್ತೆ. ಅವ್ರು ಮುಂಜಾನೆ 8 ಹೋದ್ರೆ ರಾತ್ರಿ 8 ಬರ್ತಾರೆ. ಮಕ್ಕಳನ್ನ ಎಲ್ಲಿಯೋ ಬೇಬಿ ಸಿಟ್ಟಿಂಗ್ದಾಗ ಇಟ್ಟಿರ್ತಾರೆ, ಅಥವಾ ಹಿರಿಯರು ತಾಯಂದಿರು ಅಥವಾ ಅತ್ತೆ ಅಂದಿರು ಸ್ವಲ್ಪ ಸ್ವಲ್ಪ ದಿವಸ ಬಂದು ಹೋಗ್ತಾರೆ. ಈಗ ಸಂಬಂಧ ಅತ್ತೆ ಸೊಸೆಯದು ಕ್ಷಣಿಕ ಇರ್ತೈತಿ, ಪರ್ಮನೆಂಟ್ ಅಲ್ಲ. ಅವ್ರಿಗೆ ಎಷ್ಟು ವಿಸಿಟ್ಗತೆ ಬರ್ತಾರ ಹೋಗ್ತಾರ, ಆದರೆ ತೊಂದರೆಗಳು ಮುಂಚಿನಕ್ಕಿಂತ ಈಗನೇ ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಅನಿಸ್ತೈತಿ. ಮುಂಚೆ ಏಕತ್ರ ಕುಟುಂಬ, ಒಂದೇ ಕಡೆ ಕುಟುಂಬ ಇರ್ತಿತ್ತು, ಹಿರಿಯರು ಹೇಳಿದ ಕೇಳ್ಕೊಂಡು ಹೋಗ್ತಿದ್ರು, ಯಾಕಂದ್ರೆ ಬೇರೆ ಅವಕಾಶ ಇರಲಿಲ್ಲ. ಅದು ಇವತ್ತು ಹಂಗಲ್ಲ. ಹೆಣ್ಮಕ್ಕಳು ಸಾಕಷ್ಟು ಕಲ್ತಿದ್ದಾರೆ, ಹೆಣ್ಮಕ್ಕಳು ಗಂಡಸರ್ಕಿಂತ ಹೆಚ್ಚಿಗೆ ಸಂಬಳ ತಗೋತಾ ಇದ್ದಾರೆ, ಹೈಯರ್ ರ್ಯಾಂಕ್ದಾಗೂ ಅದಾರ. ಅದಕ್ಕೆ ಮನುಷ್ಯ ಅಂದಮೇಲೆ ಆ ಜಾಗದಲ್ಲಿ ಇವತ್ತು ನಮ್ಮ ಮಗಳೇ ಇರ್ಬೋದು, ಸಸಿ ಅನ್ನೋದು ಬೇಡ, ನಾವು ನಮ್ಮ ಮಗಳೇ ಇರ್ಬೋದು, ಹಳೆಯನ್ಕಿಂತ ಹೆಚ್ಚಿಗೆ ಸಂಬಳ ಅವಳದ್ದು ಇರ್ಬೋದು. ಈ ಹಿಂಗಿದ್ದಾಗ ಅಡ್ಜಸ್ಟ್ ಯಾರಾಗಬೇಕು? ಇಬ್ಬರು ಆಗಬೇಕು. ಮಗಳು ಅಂದಮೇಲೆ ಮನೆ ಜವಾಬ್ದಾರಿನೂ ಆಕಿ ನೋಡಬೇಕು. ಆಮೇಲೆ ಅವ್ನು ಹಳೆಯ ಅಂತಂದಮೇಲೆ ಅವನು ಬರೀ ಆಫೀಸದ್ದು ನನಗೆ ಬರೋಂಗಿಲ್ಲ, ಹೆಂಡತಿನೂ ಹೊರಗಡೆ ಹೋಗ್ತಿರ್ತಾಳೆ. ಇಬ್ಬರೂ ಹೊಂದಾವಣಿಕೆ ಮಾಡಿಕೊಂಡಾಗ ಮಾತ್ರ ಕುಟುಂಬ ಸರಳವಾಗಿ ನಡೀತಾವ ಅಂತಂದು ಅನ್ನಿಸ್ತೈತೆ ನನಗೆ. ಆಮೇಲೆ ಈಗ ಎಂದಾದರೂ ನಮ್ದು ಗೆಸ್ಟ್ ವಿಸಿಟ್ ಅಷ್ಟೇ ನಮ್ಮ ಮನೆಗಳಿಗೆ ಇರೋದರಿಂದ ನಾವು ಅತ್ತೆ ಆದವರು ಭಾಳ ಕೇರ್ಫುಲಿ ನಡ್ಕೋಬೇಕಾಕೈತಿ. ಯಾಕಂದ್ರೆ ಆಕೆ ಮನೆಯಲ್ಲಿ ಇದ್ಕೊಂಡೇ ಇಡೀ ದಿವಸ ಇರುವಂಥ ಸೊಸೆ ಅಲ್ಲ. ಬೆಳಗ್ಗೆ ಆದ ತಕ್ಷಣ ಆಕೆ ಹೋಗೋಳು. ಆಕಿಂದು ಎಜುಕೇಷನ್ ಅಥವಾ ಇಂಟೆಲಿಜೆಂಟ್ ಕೋಶಂಟ್ ನಮ್ಗಿಂತ ಜಾಸ್ತಿ ಇರುತ್ತೆ, ಡೆಫಿನೆಟ್ಲಿ ಆ ಲೆವೆಲ್ದಾಗ ನಾವು ಇರಂಗಿಲ್ಲ. ಮತ್ತು ಟೆಕ್ನಾಲಜಿ ಎರ ಇದು, ಅದರಾಗ ನಾವು ಹಿರಿಯರು ಅತ್ತೆಯಾದವರು ಅಥವಾ ತಾಯಂದಿರು ಟೆಕ್ನಾಲಜಿ ಒಳಗೆ ಅವ್ರ ಸಮ ಬರೋಕ್ಕೆ ಸಾಧ್ಯ ಇಲ್ಲ ನಾ ಅಂತೀನಿ. ಅದು ಪ್ರಯತ್ನ ಮಾಡಿದ್ರೆ ಬರ್ಬೋದು ಸಹಿತ, ನಾವು ಮಾಡೋಕ್ಕತ್ತಿಲ್ಲ, ಅದು ನಮ್ಮ ಲೇಜಿನೆಸ್. ಅದಕ್ಕೆ ನಾವು ಅವ್ರ ಜೊತೆಗೆ ಬಹಳ ದೀರ್ಘ ಯಾವುದಾದ್ರೂ ಒಂದು ಸಂಭಾಷಣೆ ಆಗಲಿ ಯಾವುದೋ ವಿಷಯ ಬಗ್ಗೆ ಡಿಸ್ಕಸ್ಸು ಅತಿ ಮಾಡಲಾರ್ದೆ ಅವಶ್ಯಕತೆ ಇದ್ದಷ್ಟೇ ಮಾತಾಡ್ಕೊಂಡು ನಾವು ಇದ್ದರೆ ಮಗನೂ ಒಳ್ಳೆ ನಮ್ಮ ಜೊತೆ ಒಳ್ಳೆಯವನೇ ಇರ್ತಾನೆ, ಶಶಿ ಸಹಿತ ನಮ್ಮ ಮಗಳಾಗೇ ಇರ್ತಾನೆ ಅಂತ ನಾವು ಹೇಳ್ಬಯಸ್ತೇನೆ. ಅದಕ್ಕೆ ನಾವು ಕಾಳಜಿಯಿಂದ ಇರಬೇಕು.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ನಾನು ಇಷ್ಟು ವರ್ಷ ಮನೇನ ನೋಡ್ಕೊಂಡೆ, ಈಗ ಸೊಸೆ ನೋಡಿಕೊಳ್ಳಬೇಕು ಅನ್ನುವಂತ ಅತ್ತೆಯ ಒಂದು ಮನಸ್ಥಿತಿ, ಮತ್ತೊಂದೆಡೆ ನನ್ನ ಜೀವನ ನನ್ನ ಒಂದು ಸ್ವತಂತ್ರ ಅಂತ ಅನ್ನುವಂತಹ ಸೊಸೆಯ ಅಭಿಪ್ರಾಯ, ಈ ಎರಡರ ನಡುವೆ ಹೊಂದಾಣಿಕೆ ಹೇಗೆ ಸಾಧ್ಯ ಅಂತ ತಾವು ಭಾವಿಸ್ತೀರಿ?
1: ಎರಡೂ ಸತ್ಯ ಐತಿ. ಹಂಗೆ ನೋಡಿದ್ರೆ ನಾ ಇಷ್ಟು ದಿನ ಇದೇ ಮಾಡ್ಕೋತ ಬಂದೀನಿ, ಇದು ನನ್ನ ಮನೆ ಐತಿ, ಅವ್ರದ್ದು ಸತ್ಯ. ಆಮೇಲೆ ಈಕಿ ಹೌದು ನನ್ನ ಮನೆ, ನನ್ನ ಹೊಸ ಮನೆ ಐತಿ. ಆಕಿಗೂ ಸಾಕಷ್ಟು ಕನಸುಗಳು ಕಂಡು ಬಂದಿರ್ತಾರೆ. ಆಕಿ ನನ್ನ ಮನೆ ಹಂಗೆ ಡೆಕೋರೇಟ್ ಮಾಡಬೇಕು, ನನ್ನ ಮನೆ ಈ ಫುಡ್ ಮಾಡಬೇಕು, ಗೆಸ್ಟ್ ಬರಬೇಕು. ಆ ಗೆಸ್ಟಲ್ಲಿ ಅತ್ತೆಯ ರೋಲ್ ಏನಿರ್ತೈತಿ ಗೊತ್ತಿಲ್ಲ, ಆದರೆ ಎಲ್ಲರೂ ಬರಬೇಕು, ಹೋಗಬೇಕು, ಎಂಜಾಯ್ ಮಾಡಬೇಕು ತನ್ನ ಅದು ಐತಿ. ಆಕಿನ ಜೀವನ ಬದುಕೋ ಅವಕಾಶ ಆಕಿಗೂ ಐತಿ. ಅದಕ್ಕೇನೈತಿ, ನಮ್ಮ ಜೀವನ ಅಂತಿ ನಮ್ಮದು ಅಂದರೆ ಅತ್ತೆ, ಅತ್ತೆ ಅಥವಾ ತಾಯಿ ಇರ್ಬೋದು. ನಮ್ಮ ಜೀವನ ಅಂತಿ ನಾವು 61 ಮಟ್ಟ ಬದುಕಿದ್ದೇವೆ, ಸಿಹಿ ಕಹಿಗಳನ್ನು ಎಲ್ಲ ನಾವು ಅನುಭವಿಸಿದ್ದೇವೆ. ಆಮೇಲೆ ಈಗ ಮಕ್ಕಳಿಗೆ ಇದ್ದಂಥ ಫೆಸಿಲಿಟೀಸು ನಮ್ಮ ಟೈಮ್ ಇರಲಿಲ್ಲ, ಭಾಳ ಕಡಿಮೆ ಇದ್ದವು ಅವಕಾಶಗಳು, ರೊಕ್ಕ ಚಲಾವಣೆನೂ ಕಡಿಮೆ ಇತ್ತು. ಸಣ್ಣ ಪಗಾರದಲ್ಲಿ ನಾವೆಲ್ಲ ಜೀವನ ತೆಗೆದಿದ್ದೇವೆ. ಕಾರಣ ನಾವು ನಮ್ಮ ಜೀವನ ಈಗಿನ ಜೀವನಕ್ಕೆ ಕಂಪೇರ್ ಮಾಡಬಾರ್ದು, ಎಲ್ಲಿಯೂ ಹೋಲಿಸಬಾರ್ದು ಅಂತ ಅನಿಸ್ತೈತಿ. ನಮ್ಮ ಟೈಮ್ದಲ್ಲಿ ನಾ ಅಷ್ಟು ಕಷ್ಟಪಟ್ಟೆ, ನಾ ಬ್ಯಾಂಕ್ ಇಷ್ಟು ಲೋನ್ ಮಾಡಿದ್ದೆ ಮನೆ ಕಟ್ಟಕ್ಕೆ, ಈ ವಿಚಾರಗಳು ನಮ್ಮ ತಲೆಯಲ್ಲೂ ಬರ್ತಾವ, ಇವನ್ ನಮ್ಮ ತಲೆಯಲ್ಲಿ ಬರ್ತೈತಿ. ಆದರೆ ಅದು ಬೈವರೆಗೆ ಭರಿಸ್ಕೊಡುವಂಗಿಲ್ಲ. ನಮ್ಮ ಟೈಮ್ ಹಂಗಿತ್ತು, ನಾವು ಮಾಡಿದ್ದೇವೆ. ಆ ಮಕ್ಕಳ ದೈವ ಒಳ್ಳೆಯದೈತಿ, ಅವ್ರಿಗೆ ಎಲ್ಲ ಸಿಕ್ಕಿದೆ ರೆಡಿಮೇಡ್ ಆಗಿ, ಅದು ಅವ್ರ ದೈವ. ಅವ್ರ ಬದುಕನ್ನು ಅವರು ತಮಗೆ ಹೆಂಗೆ ಬೇಕಂಗೋ ರೂಪಿಸ್ಕೊಳ್ಳೋ ಹಕ್ಕನ್ನು ನಾವು ಬಿಟ್ಟು ಕೊಡಬೇಕು. ಇಲ್ಲಿ ಒಂದು ಸ್ವಲ್ಪ ಈಗೋ ಹರ್ಟ್ ಆಕೈತಿ, ಹರ್ಟ್ ಆದರೂ ಏನೈತಿ,

0: ನಾವು ಇವತ್ತು ಮಕ್ಕಳ ಸಲುವಾಗಿ ಎಷ್ಟೆಲ್ಲ ಕಷ್ಟಪಟ್ಟಿಲ್ಲ. ಅವ್ನು ಒಂದು ಸ್ಕೂಲಿಗೆ ಹಾಕಬೇಕಾದ್ರೂ ಬೆಸ್ಟ್ ಸ್ಕೂಲ್ ಸಿಟಿಯಲ್ಲಿಯೂ ಹುಡುಕಾಡಿ ಮಾಡಿ ಅವ್ನು ಫೆಸಿಲಿಟೀಸ್ ಎಲ್ಲ ಕೊಟ್ಟು ಸಾಕಷ್ಟು ಎಲ್ಲ ಮಾಡಿದ್ದೇವೆ. ಆಮೇಲೆ ಈವನ್ ಇಂಜಿನಿಯರಿಂಗ್ ಮೆಡಿಕಲ್ಗೆ ಹೋಗ್ಬೇಕಾದ್ರೆ ನಾವು ಲೋನ್ ತೆಗೆದು ಸಹಿತ ನಾವು ಕೊಟ್ಟಿದ್ದೀವಿ. ಇದು ಒಂದು ನಮ್ಮ ಪಾಲಕರ ಮೂರ್ಖತನ ಅಂತ ಅದು ಅನಿಸ್ತೈತಿ. ಅವ್ನು ಒಂದು ಲೆವೆಲ್ ಮಟ್ಟ ಕಲಿಸ್ತೇವೆ, ಮುಂದೆ ಪ್ರೊಫೆಷ್ನಲ್ ಆಗಲಿ ಸಿಂಗಲ್ ಮ್ಯಾನ್ ವರ್ಕಿಂಗ್ ಇದ್ದಲ್ಲೇ ಕಷ್ಟ ಆಕೈತಿ, ಕೊಡೋಕೆ ಸಾಧ್ಯನೇ ಆಗುದಿಲ್ಲ ಯಾರಿಗೆ. ಆದ್ರೆ ಎಲ್ಲ ಬ್ಯಾಂಕ್ ಫೆಸಿಲಿಟೀಸ್ ಐತಿ ಎಜುಕೇಷನಲ್ ಲೋನ್ ಕೊಡೋದು. ಅದಕ್ಕೆ ಮಕ್ಕಳ ಹೆಸರಿಗೆ ನಾವು ಎಜುಕೇಷನ್ ಲೋನ್ ಮಾಡಿ ಕೊಟ್ಟರೆ ಜವಾಬ್ದಾರಿ ಅವನದಾಗತ್ತೆ, ಸ್ವಲ್ಪ ಅದು ಜವಾಬ್ದಾರಿ ಅವನ ಮೇಲೆ ಬೀಳತ್ತೆ. ಅದಕ್ಕೆ ನಾವು ಎಲ್ಲ ಮಾಡಿ ಆಮೇಲೆ ಅಳ್ಕೋತ ಕೊಡುವ ಬದಲಿ ಎಚ್ಚರಿಕೆಯಿಂದನೇ ಇರಬೇಕು. ನಮ್ಮ ಸೆಂಟಿಮೆಂಟ್ಸ್ ಒಂದು ಸ್ವಲ್ಪ ನಾವು ಸ್ಟ್ರಿಕ್ಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನನಗೆ ಅನಿಸ್ತೈತಿ. ಅದಕ್ಕೆ ನಾವು ದುಡ್ಡು ಹಾಕಬೇಕಾದ ವಿಚಾರ ಮಾಡಿ ಹಾಕಬೇಕು ಮಕ್ಕಳ ವಿಷಯದಲ್ಲಿ. ಅಂದ್ರೆ ನಾ ಅಷ್ಟು ಮಾಡಿದ್ದೆ, ನಾ ಇಷ್ಟು ಮಾಡಿದೆ ಅನ್ನಕ್ಕೆ ನಮಗೆ ಅವಕಾಶವೂ ಇರಂಗಿಲ್ಲ. ಅವನಿಗೂ ಒಂದು ಹೆಮ್ಮೆ ಪಡ್ತಾನೋ, ಏ ನನ್ನ ಎಜುಕೇಷನ್ ನಾನು ಲೋನ್ ಮಾಡಿ ನಾ ಕಲ್ತೇನೆ, ಆ ಖುಷಿ ಅವನಿಗೂ ಇರ್ತೈತಿ. ನಾನು ಲೋನ್ ಮುಟ್ಟಿಸ್ತಾ ಇದ್ದೇನೆ ಇದು ಅಂದ್ರೆ ಅವನಿಗೂ ಒಂದು ಹೆಮ್ಮೆ ಪಡಕ್ಕೆ ಸ್ಪೇಸ್ ಸಿಗ್ತೈತಿ ಅಂತ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಕ್ಕಳನ್ನ ಮುದ್ದಾಗಿ ಬೆಳೆಸಿ ಅವರಿಗೆ ಒಂದು ಜೀವನವನ್ನ ಮಾಡಲಿಕ್ಕಾಗಿ ಅವರ ಮುಂದಿನ ಭವಿಷ್ಯವನ್ನ ರೂಪಿಸೋದಕ್ಕಾಗಿ ನಮ್ಮ ತಂದೆ ತಾಯಿಗಳು ತಮ್ಮ ಇಡೀ ಜೀವನವನ್ನೇ ಅವರಿಗಾಗಿ ಮುಡುಪಾಗಿ ಇಟ್ಟಿರ್ತಾರೆ. ನಂತರ ಅವರು ಅವರ ಕನಸುಗಳಿಗೆ ಬೆನ್ನತ್ತಿ ಅವರ ಭವಿಷ್ಯವನ್ನ ನೋಡಿಕೊಂಡು ಓ ದೊಡ್ಡವರಾದ್ಮೇಲೆ ಹೋಗ್ಬೇಕಾದ್ರೆ ಅವರು ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ಇಲ್ಲಿ ತಂದೆ ತಾಯಿ ಜೊತೆಗೇನೆ ಇರಬೇಕು ಅಂತ ತಮ್ಮ ಅಭಿಪ್ರಾಯನ, ಅಥವಾ ಅವರ ರೆಕ್ಕೆಗಳಿಗೆ ಶಕ್ತಿಯನ್ನ ತುಂಬಿ ಅವರನ್ನ ಸ್ವತಂತ್ರವಾಗಿ ಹಾರ್ಲಿಕ್ಕೆ ಬಿಡಬೇಕು ಅಂತ ತಮ್ಮ ಅಭಿಪ್ರಾಯ?
0: ಇಲ್ಲ, ಅಪ್ಪ ಹಾಕಿದ ಆಲದ ಬರ ಅಂತ ಇಲ್ಲೇ ಇಡುವ ಬದಲಿ ಅವನ ರೆಕ್ಕೆನ ನಾವು ಸ್ಟ್ರಾಂಗ್ ಮಾಡಬೇಕು. ಅವನು ತನ್ನ ಕಾಲ ಮೇಲೆ ತಾನು ನಿಲ್ಲುವಂಗೆ ನಾವು ತಯಾರು ಮಾಡಬೇಕು. ಅಲ್ಲಿವರೆಗೆ ಪಾಲಕರ ಕರ್ತವ್ಯ. ಅವನು ತನ್ನ ಕಾಲ ಮೇಲೆ ತಾನು ನಿಂತ ಅಂತಂದ್ರೆ ತೊಂದರೆ ಇಲ್ಲ. ಅವನು ಎಲ್ಲಾದರೂ ಇರಲಿ, ಆಮೇಲೆ ಇದ್ದೂರಲ್ಲಿ ಇದ್ದರೆ ಸಹಿತ ಅವನಿಗೆ ದುಡ್ಡಿನ ಬೆಲೆ ಇರ್ತೈತಿ. ಹೊರಗಡೆ ಹೋದ್ರಂತೆ ಅವನಿಗೆ ಸಾಕಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡುವ ಪ್ರಸಂಗ ಬರ್ತವೆ. ಅದಕ್ಕೆ ಅದು ಆಲದ ಮರದ ಪಿಕ್ಚರ್ ತರುವುದೇ ಬೇಡ ಕಣ್ಣು ಮುಂದೆ. ಅವನು ತನ್ನ ಕಾಲ ಮೇಲೆ ತಂದು ನಿಲ್ಲಿ, ಹೊರಗಡೆ ಮಗಳಾಗಲಿ ಮಗರಾಗಲಿ ಹೊರಗಡೆ ಹೋಗಲಿ.
1: ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಸಂಧ್ಯಾ ಸಮಯ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಲ್ಪನಾ ಈಶ್ವರ್ ಪಟ್ಟಣ್ ಅವರು. ಮೇಡಮ್, ಈಗ ಸಾಮಾನ್ಯವಾಗಿ ವಿಲ್ ಅನ್ನುವಂತಹ ಒಂದು ವಿಷಯವನ್ನ ಹಲವಾರು ಜನ ಮಾತನಾಡಲಿಕ್ಕೆ ತಯಾರಿರೋದಿಲ್ಲ, ಹಿಂಜರಿತಾ ಇರ್ತಾರೆ. ಆದ್ರೆ ಕುಟುಂಬದ ಭವಿಷ್ಯದ ದೃಷ್ಟಿಯಿಂದ ಇದು ಎಷ್ಟು ಅಗತ್ಯ ಅಂತ ವಿಲ್ ಅನ್ನೋದು, ಹಾಗೇನೆ ಅದರ ಬಗ್ಗೆ ಮುಂಚಿತವಾಗಿಯೇ ಮಕ್ಕಳ ಜೊತೆ ಮಾತನಾಡುವುದು ಎಷ್ಟು ಸೂಕ್ತ ಅಂತ.
2: ವಿಲ್ ಅಂತೀ ಬರೆಯೋದು ಕಡ್ಡಾಯ, ಈಗಿನ ಕಾಲದಾಗ ಕಡ್ಡಾಯ ಅಂತ ಅನ್ಸುತ್ತೆ. ಅದು ಭಾಳ ಎಜುಕೇಟೆಡು ದೊಡ್ಡ ದೊಡ್ಡ ಆಫೀಸರ್ ಸಹಿತ ವಿಲ್ ಬರೆಯೋಕ್ಕೆ ಹೋಗಲ್ಲ. ಅದಕ್ಕೆ ಸಾಕಷ್ಟು ಕಾರಣ ಇರ್ಬೋದು. ಯಾಕಂದರೆ ವಿಲ್ ಬರೆಯೋದು ಅಂದ್ರೆ ಅದನ್ನ ರಿಜಿಸ್ಟರ್ ಮಾಡೋದು, ಲಾಯರ್ ಕಡೆ ಕೊಟ್ಟಂದರೆ ನಮ್ಮ ಆಸ್ತಿನ ನಾವು ಪ್ರಕಟ ಮಾಡಿದಂಗೆ. ಅದು ಪ್ರಕಟ ಮಾಡ್ತಕ್ಕಂಥ ಆಸ್ತಿ ಇದ್ರೆ ಮಾಡ್ಬೋದು, ಬೇರೆ ಸೋರ್ಸದ ಆಸ್ತಿ ಇದ್ರೆ ಮಾಡೋಕ್ಕೆ ಬರಲ್ಲ. ಅದು ಒಂದು ರೀಸನ್ ಇರ್ತೈತಿ, ಅವ್ರು ಮಾಡಲ್ಲ. ಆದರೆ ವಿಲ್ ಮಾಡಲೇಬೇಕು. ಮತ್ತು ನನಗನ್ಸಿದ ಮಟ್ಟಿಗೆ ಮಕ್ಕಳಿಗೆ ಇಗ್ನೋರ್ ಮಾಡೇ ಮಾಡಬೇಕು, ಅದನ್ನು ಮುಂದಿಟ್ಟು ಮಾಡ್ತಕ್ಕದ್ದಲ್ಲ. ಮಾಡಿ ಅದನ್ನ ಕಾನ್ಫಿಡೆನ್ಷಿಯಲ್ಲಾಗಿ ಲಾಯರ್ ಕೈಯಲ್ಲೇ ಇಡ್ರಿ. ನಮ್ಮ ತಂದೆ ತಾಯಿ ಮಾಡಿದ್ದು ಆ ರೀತಿ, ಆ ವಿಲ್ಲನ್ನೇ ಲಾಯರ್ ಯಾರು ಮಾಡಿಕೊಟ್ಟಿದ್ರು ಅವ್ರ ಕಡೆಯಲ್ಲೇ, ನನ್ನ ಡೆತ್ ಆದ್ಮೇಲೆ ನಮ್ಮ ಮಕ್ಕಳು ಬರ್ತಾವೆ ಅವ್ರು ಕೊಡ್ರಿ. ಇದು ಹಂಗೆ ಗುಪ್ತ ದಾನ ಮಾಡಿದಂಗೆ ಅದು.
1: ಮೇಡಮ್, ಇನ್ನು ವಯಸ್ಸಾದ ನಂತರ ತಂದೆ ತಾಯಿಗಳು ಮಕ್ಕಳ ಮೇಲೆ ಒಂದು ಸಂಪೂರ್ಣವಾಗಿ ಅವಲಂಬಿತರಾಗದೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರುವುದು ಎಷ್ಟು ಮುಖ್ಯ? ಹಿರಿಯ ನಾಗರಿಕರಿಗೆ ಆತ್ಮಗೌರವ ಅನ್ನುವುದು ಎಷ್ಟು ಮುಖ್ಯ ಆಗುತ್ತೆ?
2: ಆತ್ಮಗೌರವ ಅಂತ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಅದು ನನಗನ್ನಿಸ್ತೈತಿ, ತಿಳಿಲಾರ್ದ ಇರುವಂಥ ಜನನೂ ಕಡಿಮೆ. ಮಕ್ಕಳಿಗೆ ಗೊತ್ತಾಕೈತಿ, ಯಾಕಂದ್ರೆ ನಾವು ಬೆಳೆಸಿದ ಕೈ ಇರ್ತಾವೆ, ನಮ್ಮ ಕೈಯಲ್ಲೇ ಬೆಳೆದಿರ್ತಾರೆ ಮಕ್ಕಳು. ನಮ್ಮ ಪೇರೆಂಟ್ಸ್ಗೆ ಏನಾಕೈತಿ ಅನ್ನೋದು ಅವರಿಗೆ ಗೊತ್ತಾಕೈತಿ. ಒಂದು ವೇಳೆ ಗೊತ್ತು ಆಗಲಿಲ್ಲಪ್ಪ, ಆ ಮಕ್ಕಳ ಪರಿಸ್ಥಿತಿನೂ ಅದೇ ರೀತಿ, ಅವರು ತೊಂದರೆಯಲ್ಲಿ ಇದ್ದರು ಅಂತಂದ್ರೆ ಅಂಥ ಇದರಲ್ಲಿ ನಾವು ಭಾಳ ಯೋಚನೆ ಮಾಡಲಾರ್ದೆ ನಮ್ಮಲ್ಲಿ ಚಾರಿಟೇಬಲ್ ಟ್ರೀಟ್ಮೆಂಟು ಸಿಗತ್ತೆ. ಅದ್ರ ಬಗ್ಗೆನೂ ಅವೇರ್ನೆಸ್ ಭಾಳ ಮಂದಿಗೆ ಗೊತ್ತಿಲ್ಲ. ಇವು ಅವೇರ್ನೆಸ್ ಕ್ಯಾಂಪ್ ಸಣ್ಣ ಸಣ್ಣ ಏರಿಯಾಕ್ಕೆ ಹೋಗಿ ನಾವು ಮಾಡಬೇಕಾಗಿತ್ತು. ಮಿನಿಮಮ್ದಾಗ ಚಾರಿಟೇಬಲ್ ಇದು ಟ್ರೀಟ್ಮೆಂಟ್ ಸಿಗತ್ತೆ, ಅದಲ್ಲದೆ ಬಿ ಪಿ ಎಲ್ ಕಾರ್ಡ್ ಮೇಲೂ ಟ್ರೀಟ್ಮೆಂಟ್ ಸಿಗತ್ತೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ದಾಗೂ ಸಿಗ. ಇದೆಲ್ಲ ನಾವು ಈಗ ಯೋಚನೆ ಮಾಡೋಕ್ಕಿಂತ ನಾವು 50-55 ಇನ್ನೂ ಸೇವೆಯಲ್ಲಿದ್ದಾಗಲೇ ವಿಚಾರ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ನಾವು ತೊಗೊಂಡಿದ್ರೆ ಇವತ್ತು ಮಕ್ಕಳ ಕಡೆ ನೋಡೋ ಪ್ರಸಂಗ ಬರ್ತಿರ್ಕಿಲ್ಲ. ಎಲ್ಲ ಇನ್ಶೂರೆನ್ಸ್ ಭಾಳ ಚೆನ್ನಾಗಿ ಸೇವೆ ಮಾಡ್ತಾಯಿದ್ದಾವೆ. ಅದಕ್ಕೆ ನಾ ಈಗ ಇನ್ನೂ ಹೇಳ್ತೀನಿ, 50-45 ಒಂದು 40 ಕ್ರಾಸ್ ಆದಮೇಲೆ ಎಲ್ಲರೂ ಕಡ್ಡಾಯವಾಗಿ ತಮ್ಮ ಹೆಲ್ತನ್ನು ಇನ್ಶೂರೆನ್ಸ್ ಮಾಡ್ಕೊರಿ.
1: ಮೇಡಮ್, ಈಗ ಜಾಜಿ ಮೊಮ್ಮಕ್ಕಳನ್ನು ನೋಡ್ಕೊಳ್ಳೋದು ಒಂದು ಪ್ರೀತಿಯ ವಿಷಯ, ಆದರೆ ಕೆಲವೊಮ್ಮೆ ಏನಾಗುತ್ತೆ ಅದು ಜವಾಬ್ದಾರಿಯಾಗಿ ಒಂದು ಬದಲಾಗುತ್ತೆ. ಆ ಒಂದು ಗಡಿಯ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಈಗ ನಾನು ಎಲ್ಲ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸ್ಕೋತಾ ಇದ್ದೀನಿ. ಜಾಜಿಗಳಾದ ನಾವು ಮಕ್ಕಳ ಮಾತುಗಳನ್ನು, ಮಕ್ಕಳ ಜೊತೆ ನಾವು ಕಳೆದಂಥ ಸಮಯವನ್ನು ನಾವು ಭಾಳ ಅನುಭವಿಸಿ ಸಂತೋಷ ಪಡ್ತೀವಿ. ನನಗೂ ಇಬ್ಬರು ಮೊಮ್ಮಕ್ಕಳಿದ್ದಾರೆ, ಅದು ಯಾವಾಗೂ ಅದು ನೆನಪಾದ ಒಂದು ಮೂಮೆಂಟ್ ಮಲ್ಕೊಂಡಲ್ಲೇ ಒಬ್ಬಳ ಇದ್ದಲ್ಲೇ ನಾನು ಕೂತಿರ್ತೀನಿ, ಎಷ್ಟು ಚೆನ್ನಾಗಿ ಟೈಮ್ ಹೋಗಿತ್ತಲ್ಲ ಅಂತ. ಆದರೆ ಆ ಮೊಮ್ಮಕ್ಕಳು ನೋಡೋಕೆ ಅವ್ರ ಪೇರೆಂಟ್ಸ್ ಇದ್ದಾರಲ್ಲ, ತಂದೆ ತಾಯಿ ಇದ್ದಾರೆ, ನಾವು ಎಷ್ಟು ಅವ್ರಿಗೆ ಅವಶ್ಯಕತೆ ಇತ್ತು, ಏನಾದರೂ ಹೆಲ್ಪ್ ಬೇಕು, ಮಾರಲ್ ಸಪೋರ್ಟ್ ಬೇಕು, ನಾವು ಇದೇವಪ್ಪ, ನೀವು ಮಾಡು, ನೀವು ಮುನ್ನಡಿ, ಇಷ್ಟು ಸಾಕು. ಯಾಕಂದ್ರೆ ನಾವೇ ನಿವೃತ್ತಿ ಹೊಂದಿದ್ದೀವಿ, ನಾವೇ 1/4 ಆಗಿರ್ತೀವಿ. ಆದರೆ ನಾವೇನೈತಿ ಲೇಡೀಸು, ನಮ್ಮ ಎಮೋಷನ್ ಕಂಟ್ರೋಲ್ ಆಗಲಾರ್ದೆ ಆಯಿತು ನಿನಗೆ ಈ ತಿಂಗಳು ತುಂಬಕ್ಕಾಗಿಲ್ಲಲ್ಲ, ಆಯ್ತು ನಾ ತುಂಬ್ತೇನೆ, ಡೋಂಟ್ ವರಿ. ಇದು ಇಮ್ಮಿಡಿಯೆಟ್ಲಿ ಬ್ಯಾಗ್ ಬರ್ತೈತಿ, ಈವನ್ ನನ್ನ ಬ್ಯಾಗು ಬರ್ತೈತಿ. ಅದು ತಪ್ಪು ಖರೆ, ಒಂದು ಸ್ವಲ್ಪ ನಮ್ಮ ಇಮೋಷನ್ ನಾವು ಕಂಟ್ರೋಲ್ ಮಾಡಬೇಕು. ಒಂದು 2 ತಿಂಗಳು ತಡ ಆಗಿತ್ತು, ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಿದ್ದಿತ್ತು ಮಕ್ಕಳಿಗೆ. ಆದರೆ ಆ ರೂಢಿನ ನಾವು ಹತ್ತೋದು ಬೇಡ. ಹಿಂಗಾದ್ರೆ ನಮ್ಮದರಲ್ಲೇ ನಮಗೆ ಬದುಕಾಕೆ ಆರಾಮಾಗಿ ನಾವು ಬದುಕ್ಬೋದು. ಇಲ್ಲ ನಾವು ಈಗಿಂದ ಕೈ ಸಡ್ಲು ಬಿಟ್ಟು ನಾವು ಖರ್ಚು ಮಾಡಕತ್ತೀವಿ ಅಂದರೆ 70 ನಂತರ ನಮಗೆ ಮತ್ತೆ ತೊಂದರೆಗಳು ಅನುಭವಿಸಬೇಕಾಗ್ತವೆ. ಅದಕ್ಕೆ ಮೊಮ್ಮಕ್ಕಳ ಜವಾಬ್ದಾರಿ ನಾವು ತೊಗೊಳೋದು ಬೇಡ. ಅವ್ರ ಮಕ್ಕಳಿದ್ದಾರೆ, ಪ್ರಾಪರ್ ಪೇರೆಂಟಿಂಗ್ ಅವ್ರು ಮಾಡಲಿ. ನಾವು ಸುಮ್ಮನೆ ಅವ್ರ ಜೊತೆ ಇವು ಖಾಲಿ ದೇವಿ ಅಂತ ಆಟ ಆಡಿ ಎಂಜಾಯ್ ಮಾಡೋಕ್ಕಷ್ಟ, ಎಂಜಾಯ್ ಮಾಡೋದು ಅಂತ ಹಗಲೆಲ್ಲ ನಾನು ಹೋಗ್ತಕ್ಕದಲ್ಲ. ಈಗ ನಮ್ಮ ಥರ ವರ್ಷಕ್ಕೊಂದು ಎಕ್ಸಾಮ, ವರ್ಷಕ್ಕೆರಡು ಎಕ್ಸಾಮ ಇರಲ್ಲ. ಪ್ರತಿ ತಿಂಗಳು ಯೂನಿಟ್ ಟೆಸ್ಟ್ ಇರ್ತಾವೆ, ಪ್ರತಿ ತಿಂಗಳು ಯೂನಿಟ್ ಟೆಸ್ಟ್ ಇರ್ತಾವೆ ಮಕ್ಕಳಿಗೆ. ಅದಲ್ಲದ ಮಕ್ಕಳ ಆ್ಯಕ್ಟಿವಿಟೀಸ್ ಈಗಿನ ಎಜುಕೇಷನ್ ಸಿಸ್ಟಮ್ ಕಂಪ್ಲೀಟ್ಲಿ ಚೇಂಜ್ ಐತಿ. ಅದಕ್ಕೆ ನಾ ಸಹಿತ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ನನ್ನ ಸೊಸಿ ಕೇಳ್ತೇನೆ ಮೊದ್ಲು, ಅವ್ರ ಎಕ್ಸಾಮ್ ಅದು ಏನಿಲ್ಲಲ್ಲ, ಹುಡುಗರು ಫ್ರೀ ಅದಾವಲ್ಲ, ನಾ ಬಂದ್ರೆ ನಡೀತಿತ್ತಲ್ಲ, ಇದನ್ನ ಕೇಳಿಯೇ ಹೋಗೋದು. ಇದರ ಅರ್ಥ ನಾವು ಬೇರೆ ದೃಷ್ಟಿನ ನೋಡಬೇಕಾಗಿಲ್ಲ, ಅಯ್ಯಾಗ ಸೊಸಿ ಕೇಳಿತ್ತ ಅವ್ರ ಮನೆಗೆ ಹೋಗ್ತಾಳ, ಅರ್ಥ ಹಿಂಗಲ್ಲ. ಯಾಕಂದ್ರೆ ನಾವು ಹೋದ್ಮೇಲೆ ಅವ್ರ ಮಕ್ಕಳು ಇವತ್ತು ಸ್ಕೂಲ್ ಬೇಡ, ಇವತ್ತು ಸ್ಕೇಟಿಂಗ್ ಬೇಡ, ಇವತ್ತು ಅಜ್ಜಿ ಬಂದಾಳು ಇವತ್ತು ಹೋಗೋದು ಬೇಡ, ಹೊರಗೆ ಹೋಗೋನು ರೆಸ್ಟೋರೆಂಟ್ ಹೋಗೋನು ಚಾಲು ಆಕೈತಿ. ಅದರ ಸಲುವಾಗಿ ಒಂದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು.
1: ಈಗ ಬಹಳಷ್ಟು ಹಿರಿಯರು ನಾನು ಮೊದಲು ಹೇಗಿದ್ನೋ ಹಾಗೆ ಇರ್ತೀನಿ, ನಾನು ಬದಲಾಗಲ್ಲ ಅನ್ನುವಂಥ ಒಂದು ಮನೋಭಾವವನ್ನು ಹೊಂದಿರ್ತಾರೆ. ಕೆಲವೊಮ್ಮೆ ಅದು ಕುಟುಂಬದಲ್ಲಿ ಒಂದು ಅಂತರವನ್ನು ಕೂಡ ತರಲಿಕ್ಕೆ ಕಾರಣವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಬದಲಾವಣೆಯನ್ನು ಹಿರಿಯ ನಾಗರಿಕರು ಸ್ವೀಕರಿಸೋದು ಎಷ್ಟು ಮುಖ್ಯ ಆಗುತ್ತೆ ಅಂತ.
2: ಹಿರಿಯ ನಾಗರಿಕರು ಕೆಲವೊಂದು ವಿಷಯದಲ್ಲಿ ಬದಲಾವಣೆ ಆಗೋದು ಕಠಿಣ, ಬದಲಾವಣೆ ಆಗಕ್ಕೆ ಬರೋದಿಲ್ಲ, ಅದು ಹ್ಯಾಬಿಟ್ ಅಂತ ಇರುತ್ತೆ. ಅದೇ ಟೈಮಿಗೆ ನಾವು ನಮ್ಮ ಸೊಸೆ ಅಥವಾ ಮಗಳನ್ನ, ಮಗಳು ಸೊಸೆ ಯಾರು ಇದ್ದರೂ ತೊಂದರೆ ಆಕೈತಿ, ತಾಯಿಯಿಂದನೂ ಆಗ್ಬೋದು ಅತ್ತೆಯಿಂದನೂ ಆಗ್ಬೋದು. ಅದಕ್ಕೆ ಅವರಿಗೆ ಸಾಧ್ಯವಾದಷ್ಟು ಕನ್ವಿನ್ಸ್ ಮಾಡ್ಬೇಕು, ನನ್ನ ಹ್ಯಾಬಿಟ್ ಇದೈತಿ, ಕನ್ವಿನ್ಸ್ ಮಾಡ್ರಿ. ಅವ್ರು ಕನ್ವಿನ್ಸ್ ಮಾಡಿದ್ಕೆ ಒಂದು 50% ಕನ್ವಿನ್ಸ್ ಹಾಕಾರೆ, 100% ಆಗಲಿಲ್ಲ, ಆಯಿತು ಇವಳು ಕಿಟಿ ಕಿಟಿ ಹಸ್ತಾಳೆ, ಅದಕ್ಕೆ ಅಕ್ಕಿ ಸಮಾಧಾನಕ್ಕೆ ಒಂದು ಏನಾದರೂ ಮಾಡಿದ್ರಾಯ್ತು, ಈ ಒಂದು ಹಂತಕ್ಕೆ ಬರ್ತಾರೆ. ಮುಂಚೆ ಕೆಲವೊಂದು ಫ್ಯಾಮಿಲಿ ಒಳಗೆ ನಾವು ನೋಡೇವಿ, ಸೊಸೆ ಆದವಳೆ ಮುಂಜಾನೆ ಅವ್ರದ್ದು ದಸರಾ ಹೊತ್ತಿಗೆ ನವರಾತ್ರಿ ಹೊತ್ತಿಗೆ ಅದು ದೇವರ ಪ್ರಸಾದ ಮಾಡೋದು, ಅದು ಮುಂಜಾನೆ ರೇಷ್ಮೆ ಕಚ್ಚಿ ಉಟ್ಕೊಂಡನ ಮಾಡಬೇಕು, ಈ ಟೈಮ್ದಾಗ ಮಾಡಬೇಕು. ಅದೆಲ್ಲ ಈಗಿನ ಹುಡುಗಿಯರಿಗೆ ಸಾಧ್ಯ ಆಗತ್ತಾ? ಆಗೋದಿಲ್ಲ. ಅವತ್ತು ನನ್ನ ನೈಟಿ ಒಗ್ದದ ನೈಟಿ ಹಾಕ್ಕೊಂಡ್ರೆ ನಡೀತೈತಿ, ನಾನು ಗೌನ್ ಹಾಕ್ಕೊಂಡ ಹಿಂಗೂ ಕೇಳ್ತಾರೆ, ಆಯ್ತು ನಡೀತೈತಿ ಮಡಿ ಅರ್ಬಿ ಇದ್ರೆ ಆಯಿತು. ಯಾಕೆ ಆವಾಗ ದಿವ್ಸ ಹಂಗಿದ್ದು, ಇವತ್ತು ಹಂಗಿಲ್ಲ, ಚೇಂಜ್ ಐತೆಲ್ಲ. ಅದಕ್ಕೆ ಆದಷ್ಟು ನಾವು ಕನ್ವಿನ್ಸ್ ಮಾಡೋದು ಮಕ್ಕಳಿಗೆ ಶಾಂತಾಗಿ, ಅವರು ದುಡಿಯೋಕ್ಕೆ ಹೋಗ್ತಾರೆ ದುಡ್ದು ಬರ್ತಾರೆ, ನಾವು ಖಾಲಿ ಇರ್ತೀವಿ, ಅದಕ್ಕೆ ಕನ್ವಿನ್ಸ್ ಮಾಡಬಹುದು. ಅದು ಪ್ರಯತ್ನ ಅಂತ ಮಾಡೋದು. ಯಾಕೆ ನಮ್ಮ ಜೀವನ ನಮಗೆ ಸುಖದಿಂದ ಬದುಕಬೇಕೈತಿ, ಇದು ಒಂದ ತಲೆಯಾಗಿರ್ಬೇಕು. ನಾ ಹಿಂಗೆ ಮಾತಾಡಿದ್ದೆ ಅಂದ್ರೆ ಜಗಳ ಹಾಕಾವ ಬೇಡ, ನಾನು ಚೇಂಜ್ ಮಾಡ್ಕೋತೇನೆ. ಅದಕ್ಕೆ ಹಿಂಗೆ ನಾವು ಮೆಂಟಾಲಿಟಿ ನಮ್ಮದು ಚೇಂಜ್ ಮಾಡೋಕ್ಕೆ ನೋಡೋನು. ಇನ್ನು ಕೆಲವು ಎಲ್ಲ ಕಡೆ ಇದು ಆಕೈತಿ ಅಂತಲ್ಲ, ಸೊಸೆ ಅಂದರು ಹಂಗಿರ್ತಾರೆ, ಆದ್ರೆ ಅದನ್ನು ಅವ್ರನ್ನ ಟ್ರ್ಯಾಕ್ದಾಗ ತರಕ್ ನಾವು ಪ್ರಯತ್ನ ಮಾಡೋಣ ಅಂತ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈಗ ಒಂದು ಅನಾರೋಗ್ಯ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಹೇಗೆ ಅವರಿಗೆ ಅವರ ಒಂದು ಆರೋಗ್ಯಕ್ಕೆ ಯಾವ ರೀತಿ ಒಂದು ಭದ್ರತೆಯನ್ನ ನೀಡುತ್ತೆ ಅಂತ.
2: ಹೆಲ್ತ್ ಇನ್ಶೂರೆನ್ಸ್ ನನ್ನ ಅನುಭವ ನೋಡಿದ ತುಂಬಾ ಚೆನ್ನಾಗಿ ಭದ್ರತೆ ನೀಡುತ್ತೆ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವರೆಗೆ ಇರ್ತೈತಿ, ನಮ್ಮ ಕೈಯಲ್ಲಿ ದುಡ್ಡು ಬೇಕಾಗಿಲ್ಲ. ಸೀದಾ ಅಲ್ಲೇ ಇನ್ಶೂರೆನ್ಸ್ ಕೌಂಟರ್ ಇರುತ್ತೆ ಹಾಸ್ಪಿಟಲ್ದಲ್ಲಿ, ಅಲ್ಲಿ ಹೋಗಿ ನಾವು ಅಪ್ರೋಚ್ ಆಗಿ ನಮ್ಮ ಕಾರ್ಡ್ ಕೊಟ್ಟರೆ ಆಯಿತು ಫರ್ದರ್ ಟ್ರೀಟ್ಮೆಂಟ್. ಈವನ್ ಹೋದ ಕೂಡಲೇ ಡಿಪಾಸಿಟ್ ತುಂಬುದು ಸಹಿತ ಇನ್ಶೂರೆನ್ಸ್ದವರೇ ಮಾಡ್ತಾರೆ. ಅದಕ್ಕೆ ನಾ ಹೇಳೋದು ಕಡ್ಡಾಯವಾಗಿ 35-40 ವರ್ಷದವ್ರು ಇನ್ಶೂರೆನ್ಸ್ ಮಾಡಿರಿ, ಅವರಿಗೆ ಅಮೌಂಟನ್ನು ತುಂಬುದು ಭಾಳ ಕಡಿಮೆ ಹತ್ತತ್ತೆ. ನಾನು ಮಾಡಿದ್ದು 58 ವರ್ಷಕ್ಕೆ, ಅದು ನಾನು ಕಾಮನ್ ಲೇಡೀಸ್ ಥರ ಬೇಡ ಬೇಡ ಇನ್ನೇನು ಹಾಕೈತಿ ನಮ್ಗೇನು ಹಾಕೈತಿ ಆದಾಗ ನೋಡಿದ್ರು ಸುಮ್ಮನೆ ದುಡ್ಡು ಹಾಕೋದು 22,000 ಹಾಕೋದು ಅಂತ. ಅದು ನಾನು ಮಾಡಬೇಕಾದ ಇನ್ಶೂರೆನ್ಸ್ ಕಂಪ್ನಿಗೆ 22,000 ಇತ್ತು. ನಾ ಬೇಡ ಅಂದ್ರು ನನ್ನ ಮಗ ಒತ್ತಾಯ ಮಾಡಿ, ಆಯಿತು ನೀ ತುಂಬೇಡ ನಾ ತುಂಬ್ತೇನೆ, ನೀ ಪೇಪರ್ ಸೈನರ್ ಮಾಡಿಕೊಡು ಅಂತ ಅವ್ನು ಹೇಳಿದ. ಹೇಳಿ ಮುಂದೆ 4 ತಿಂಗಳದಾಗ ನಾವು ಹಾಸ್ಪಿಟಲ್ ಇದಾಗೋದು ಬಂತು, ಅದು ನನಗೆ ವರ್ಕಿಗೆ ಬಂತು. 4-5 ತಿಂಗಳದಾಗ ನನಗೆ ಅಬೌಟ್ 84,000-86,000 ಕಂಪ್ನಿಯವ್ರು ಬಂದು ತುಂಬಿ ಹೋದರು. ಅವಾಗಿಂದ ನಾನೇ ಅಡ್ವರ್ಟೈಸ್ ಮಾಡ್ತಾ ಇರೋದು ಇನ್ಶೂರೆನ್ಸ್ ಮಾಡಿಸ್ರಿ ಅಂತ. ಒಮ್ಮೆ 80,000 ಕೊಡೋದು, ಯಾರ ಕೈಯಲ್ಲೂ ಕ್ಯಾಶ್ ಇರಲ್ಲ. ಅದು ಭಾಳ ಖುಷಿ ಆಕೈತೆ, ಅವ್ರು ಬಂದು ಎಲ್ಲ ಪೇ ಮಾಡಿ ಹೋಗ್ತಾರೆ ಅಂತಂದರೆ, ಟು ದ ಅಗದಿ ಮ್ಯಾಕ್ಸಿಮಮ್ ಲಿಮಿಟ್ ಕ್ರಾಸ್ ಔಟ್ ಆಫ್ ವೇ ಹೋಗಿ ಸಹಿತ ಕಂಪ್ನಿಯವ್ರು ಹೆಲ್ಪ್ ಮಾಡ್ತಾರೆ. ಅದನ್ನು ಮಾಡಿಸಿದ್ರೆ ನಾವು ಮಕ್ಕಳ ಕಡೆ ಕೈ ಒಡ್ಡು ಪ್ರಸಂಗ ಬರೋದಿಲ್ಲ, ಮಗನ ನೋಡು ಪ್ರಸಂಗ ಬರೋಂಗಿಲ್ಲ. ಅದಕ್ಕೆ ಎಲ್ಲ ಮಕ್ಕಳು ಸಹಿತ ತಂದೆ ತಾಯಿ ಹೆಸರಲ್ಲೇನು ಇನ್ಶೂರೆನ್ಸ್ ಮಾಡಿಸ್ರಿ, ನಿಮಗೂ ತೊಂದರೆ ಆಗಬಾರ್ದು ಅಂತ ನಾನು ಮಕ್ಕಳಿಗೆ ಸಹಿತ ಇದನ್ನ ಹೇಳೋದು.
1: ಮೇಡಮ್, ಈಗ ಆರೋಗ್ಯನೇ ಭಾಗ್ಯ, ಹಾಗಾಗಿ ಹಿರಿಯ ನಾಗರಿಕರು ಅವರ ಒಂದು ದೈಹಿಕ ಆಗಿರ್ಬೋದು ಮಾನಸಿಕವಾಗಿರ್ಬೋದು ಆ ಒಂದು ಆರೋಗ್ಯವನ್ನು ಯಾವ ರೀತಿ ಕಾಳಜಿ ವಹಿಸಿ ನೋಡ್ಕೋಬೇಕು ಅಂತ ತಾವು ಹೇಳ್ತೀರಾ?
2: ಆರೋಗ್ಯವನ್ನಂತೂ ಕಾಳಜಿ ವಹಿಸಾಕ ನಾವು ಭಾಳ ಲೇಟಾಗಿ ವಿಚಾರ ಮಾಡ್ತೇವೆ ಜೀವನದಲ್ಲಿ. 55-58 ಅದು ಸಮಯ ಇಲ್ಲ ಅನ್ನೋದು ನಮ್ಮ ತಲೆಯಾಗಿ ಇರ್ತೈತಿ. ನಮ್ಗೆ ಊಟ ಮಾಡೋಕ್ಕೆ ಸಮಯ ಇರುತ್ತೆ, ನಾವು ರೆಸ್ಟೋರೆಂಟ್ ಹೋಗೋಕೆ ಟೂರ್ ಹೋಗೋಕೆ ಸಮಯ ಇರುತ್ತೆ, ಆದರೆ ಎಕ್ಸಸೈಸ್ ಮಾಡಿ ಹೆಲ್ತ್ ಫಿಟ್ ಇಟ್ಕೋಕೆ ನಮಗೆ ಸಮಯ ಇರಲ್ಲ. ಅದೆಲ್ಲ ನಾವು ನಮ್ಮ ಪ್ರೊಫೆಷನ್ ಮೇಲೆ ಇದು ಮಾಡ್ತೀವಿ. ನೌಕರಿ ಇದ್ದಕ್ಕೆ ಮಾಡೋಕ್ಕಾಗೋದಿಲ್ಲ, ಹಾಂ ನೌಕರಿ ಐತಂದು ಸಂಬಳ ಕೊಡ್ತಾರಲ್ಲ ಅದು ನಾವು ಮಾಡೋದಕ್ಕೆ, ಇನ್ನು ಉಳಿಕಿದ್ದು ಹೆಲ್ತ್ಗೇನು ನಮ್ಮ ಕನ್ಸು ಅದು ನಾವು ಮಾಡೋದಿಲ್ಲ. ನಾವು ಲೇಟಾಗಿ ಅದನ್ನ ಯೋಚನೆ ಮಾಡ್ತೀವಿ. ಲೇಟಾಗಿ ಯೋಚನೆ ಮಾಡಿದ್ರು ಚಿಂತೆ ಇಲ್ಲ. 60 ನಂತರ ವರ್ಕಿಂಗ್ ಇದ್ದವರು ಅಥವಾ 60 ನಂತರ ಈವನ್ ಹೌಸ್ ವೈಫ್ಸು, ಯಾಕಂದರೆ ಯಜಮಾನರ ಮನೆಯಲ್ಲಿರ್ತಾರೆ ರಿಟೈರ್ಡಾಗಿ, ಅವ್ರಿಗೆ ಡಬ್ಬಿ ಕೊಟ್ಟುವಂಥ ಅದು ತೊಂದರೆನೂ ಇರಲ್ಲ. ಮಕ್ಕಳು ಮದುವೆ ಆಗಿರ್ತಾವ, ಇರೋದು ಇಬ್ಬರೇ ಇರ್ತಾರೆ ಮನೆಯಲ್ಲಿ, 2-3 ಜನ. ಅದಕ್ಕೆ ಮೊದಲೇದಾಗಿ ಬೆಳಿಗ್ಗೆ ಎದ್ದ ಒಂದು ಅರ್ಧ ತಾಸಾದರೂ ವಾಕಿಂಗ್ ಮಾಡ್ರಿ. ಇದು ನಮ್ಮ ಕೈಯಲ್ಲಿದ್ದದ್ದು, ಇದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಫ್ರೆಶ್ ಏರ್ ಇರ್ತೈತಿ, ಈವ್ನಿಂಗ್ಕಿಂತ ಮಾರ್ನಿಂಗ್ ಟೈಮ್ ಬೆಟರ್, ಪೊಲ್ಯೂಷನ್ ಇರಂಗಿಲ್ಲ, ತಂಪು ಗಾಳಿ ಇರ್ತೈತಿ. ಅದು ವಾಕಿಂಗ್ ಸ್ಟಾರ್ಟ್ ಮಾಡ್ರಿ ಅಂತ ಮೊದಲಿದ್ದು. ಇದು ನಾನು ರಿಟೈರ್ಡ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ಈ ರೀತಿ ಕಂಪ್ಲೇಂಟ್ ಮಾಡ್ಕೋತಾನ ಬಂದೆ. ಅಲ್ಲಿಂದ ಅನಿವಾರ್ಯನೇ ಆಯಿತು, ಶುಗರ್ ಜಾಸ್ತಿ ಆಗಾಕತ್ತು, ವಾಕಿಂಗ್ ಬಿಟ್ಟು ಮೆಡಿಸಿನ್ ಇಲ್ಲ ಅಂತಂದಮೇಲೆ ಅದು. ಇದ್ರ ಜೊತೆಗೆ ಬರೀ ವಾಕಿಂಗ್ ಒಂದಾಗಲ್ಲ, ಈವನ್ ನಮಗೆ ಯೋಗ ಕ್ಲಾಸ್ ಈಸ್ ಅ ಮಸ್ಟ್. ಯಾಕಂದರೆ ಎಷ್ಟೋ ಶ್ಲೋಕ ಅನ್ನ ಕಲಿಸ್ತಾರಲ್ಲಿ, ಅದರ ಅರ್ಥ ಸಹಿತ ತಿಳಿಸಿ ಹೇಳ್ತಾರೆ, ಅದನ್ನು ನಾವು ಎಂದೂ ಕೇಳಿರಂಗಿಲ್ಲ. ಅದು ಭಾಳ ಖುಷಿ ಆಕೈತಿ, ಯೋಗ ಇದನ್ನು ಶ್ಲೋಕ ಅನ್ನುವತ್ನಾಗೆ. ಆಮೇಲೆ ಧ್ಯಾನ ಮೆಡಿಟೇಷನ್ ಅವಂತೇ ಅವ್ರು ರುಟೀನ್ ಇರ್ತಾವೆ. ಅಟ್ ಲೀಸ್ಟ್ ಒಂದು ತಾಸ್ನಾಗೆ ಎಲ್ಲ ಕವರ್ ಮಾಡ್ತಾರೆ ಅವ್ರು ಆಸನ. ಇದನ್ನು ಒಂದು 10 ನಿಮಿಷ 5 ನಿಮಿಷ ಇಷ್ಟಿಷ್ಟೇ ಸಮಯ ಸಿಕ್ಕರೂ ಇದನ್ನು ಮಾಡಿರಿ. ಆಮೇಲೆ ಯೋಗ ಕ್ಲಾಸ್ನಾಗ ಯಾವತ್ತೂ ಅವ್ರು ಹೇಳ್ತಾರೆ, ಮೈ ಸ್ವಸ್ಥ ಹ್ಞೂ, ಮೈ ಖುಷ್ ಹ್ಞೂ. ಇದು ರಿಪೀಟೆಡ್ಲಿ ನೀವು ಮನೇಲಿ ಖಾಲಿ ಇದ್ದಾಗ ಅನ್ರಿ, ಐ ಆಮ್ ಹೆಲ್ದಿ, ಐ ಆಮ್ ಹ್ಯಾಪಿ, ರಿಪೀಟ್ ಮಾಡ್ಕೋತೀರ್ರಿ, ಆಟೋಮೆಟಿಕ್ ನೀವು ಹ್ಯಾಪಿ ಇರ್ತೀರಿ. ಅದು ನಾವು ಹೆಲ್ದಿ ಅನ್ನಕ್ಕೆ ಒನ್ ಅವರ್ ಟೈಮ್ ತೆಗಿಬೇಕು ಮಾಡೋಕೆ. ಅದಕ್ಕೆ ಹಿರಿಯ ನಾಗರಿಕರಿಗೆ ಎಷ್ಟು ಆದಷ್ಟು ಮಾಡಿರಿ. ಎಲ್ಲರದು ಹೆಲ್ತ್ ಒಂದೇ ಥರ ಇರೋಂಗಿಲ್ಲ. ನಿಮ್ಗೆ 10 ನಿಮಿಷ 15 ನಿಮಿಷ ನಿಮ್ಮ ಕಂಪೌಂಡ್ದಾಗ ಮಾಡಿರಿ, ನಿಮ್ಮ ಟೆರಸ್ ಮೇಲೆ ಮಾಡಿರಿ, ಅದನ್ನ ಮೂವ್ಮೆಂಟ್ ಸ್ಟಾಪ್ ಮಾಡಬಾರ್ದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ವೃದ್ಧಾಶ್ರಮಗಳು, ಸಮಾಜದಲ್ಲಿ ಹಲವಾರು ಭಾವನೆಗಳಿವೆ ಈ ಒಂದು ವೃದ್ಧಾಶ್ರಮಗಳ ಬಗ್ಗೆ. ಅವು ಕೆಲವರಿಗೆ ಅದು ನೋವು, ಇನ್ನು ಕೆಲವರಿಗೆ ಅದು ಅವಶ್ಯಕವಾಗಿರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ವೃದ್ಧಾಶ್ರಮಗೆ ಕಳಿಸುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಮಕ್ಕಳಿಗೆ ಬಂದಾಗ, ಆ ಒಂದು ವಿಷಯವನ್ನ ಮಾನವೀಯತೆಯ ದೃಷ್ಟಿಯಿಂದ ಹೇಗೆ ವಿವರಿಸ್ತೀರಾ ಅಂತ.
2: ಈಗ ಅನಿವಾರ್ಯ ಬಂತು, ವೃದ್ಧಾಶ್ರಮಕ್ಕೆ ಹೋಗಲೇ ಬಂತು ಅಂದಾಗ ನಾವು ಸಹಿತ ಮೆಂಟಲಿ ಪ್ರಿಪೇರ್ ಆಗಬೇಕು. ಇಲ್ಲಿ ಮಕ್ಕಳು ಇರಲ್ಲ, ಅವ್ರು ಬೇರೆ ಕಡೆ ಇರ್ತಾರೆ. ಈಗ ಹಸ್ಬೆಂಡ್ ವೈಫ್ ಇದ್ರೆ ಮಾತು ಬೇರೆ. ಈಗ ಕೊನೆಗೆ ಎಲ್ಲರಿಗೂ ಒಬ್ಬರೇ ಇರೋ ಪ್ರಸಂಗ ಅಂತೂ ಬರ್ತೈತಿ, ಯಾರಾದರೂ ಒಬ್ಬರಿಗೆ ಬರ್ತೈತಿ. ಅವು ಒಬ್ಬರೇ ಇದ್ದು ಏನು ಮಾಡೋದು, ಒಳಗಡೆ ಏನಾದರೂ ಗೊತ್ತಾಗಲ್ಲ. ಬೆಟರ್ ನಮ್ಮ ಸಮ ವಯಸ್ಕರ ಜೊತೆಗೆ ನಾವು ಇದ್ದದರಲ್ಲಿ ಏನೂ ತೊಂದರೆ ಇಲ್ಲ. ಅದನ್ನು ನಾವು ಮೆಂಟಲಿ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಆಯ್ತಪ್ಪ, ಮಕ್ಕಳು ಬೇರೆ ದೇಶದಲ್ಲಿ ಅದಾರ, ನೀವು ಅಲ್ಲಿ ಇರ್ರಿ, ನಾ ಇಲ್ಲದೆ ನೀ ಸೇಫ್ ಆಗದೇನಿ, ನನ್ನ ಜೊತೆ ಈ ಗ್ರೂಪ್ ಐತಿ, ನೀವು ದಿನ ವಿಡಿಯೋ ಕಳಿಸ್ರಿ, ಫೋಟೋಸ್ ಕಳಿಸ್ರಿ ಅಂತ ಅವರು ನಿಶ್ಚಿಂತೆಯಿಂದ ಇರ್ತಾರೆ. ಇದರಲ್ಲಿ ತಪ್ಪು ಇಲ್ಲ ಅಂತ ಅನಿಸ್ತೈತಿ. ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ.
1: ಎಸ್ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಒಂದು ತಮ್ಮ ಅನುಭವಗಳು, ಹಾಗೆಯೇ ತಮಗೆ ಜೀವನ ಕಲಿಸಿದಂತಹ ಪಾಠ, ಹಲವಾರು ಈಗ ಜೀವನದ ಹಂತಗಳನ್ನು ತಾವು ನೋಡ್ಕೊಂಡು ಬಂದಿದ್ದೀರಾ, ಅದರ ಒಂದು ಅನುಭವದ ಆಧಾರದ ಮೇಲೆ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ವೇಣು ಧ್ವನಿಯ ಮೂಲಕ ಇವತ್ತಿನ ದಿನ ನಾನು ನಿವೃತ್ತಿ ಹೊಂದಿದ ಅಥವಾ ಹಿರಿಯ ನಾಗರಿಕರಿಗೆ ಹೇಳುವುದು ಇಷ್ಟೇ ಅಂದರೆ, ನಮ್ಮ ಬದುಕನ್ನು ನಾವು ಖುಷಿಯಿಂದ ಕಳೆಯುವುದಿದೆ, ಮಿಕ್ಕಿದ ಎಷ್ಟು ದಿನ ಅದ ಸಂತೋಷದಿಂದ ತೆಗೆಯುವುದೈತೆ. ನಮ್ಗೆ ನಮ್ಮ ಬದುಕಿನ ಬಗ್ಗೆ ನಾವು ತಕರಾರು ಮಾಡೋಕ್ಕೆ ಈಗ ಅವಕಾಶ ಇಲ್ಲ. ಯಾರ ಕಡೆ ಮಾಡ್ತೀವಿ? ಈಗ ನಮ್ಗೆ ಯಾರು ತಂದೆ ಇದ್ದಾರೋ ತಾಯಿ ಇದ್ದಾರೋ ಯಾರೂ ಇಲ್ಲ. ಅಕ್ಕಂದ್ರೆ ಸಹಿತ ಇರುವಂಥ ನಮ್ಮ ಏಜಿಗೆ ಅವರು ಯಾರು ಓದಿರೋದಿಲ್ಲ. ಕಾರಣ ಏನೈತಿ? ನಮ್ಮ ಬದುಕನ್ನು ಸುಂದರಗೊಳಿಸೋದೈತಿ. ಅದು ನಮ್ಮ ಮಗಳ ಜೊತೆ ಇರಬಹುದು, ಸೊಸೆ ಜೊತೆ ಇರಬಹುದು. ಅದು ಸುಂದರ ಮಾಡೋಕ್ಕೆ ಏನೇನು ಮಾಡಬಹುದು ಅನ್ನೋದನ್ನು ನಾವು ವಿಚಾರ ಮಾಡೋಣ. ಅದೇ ರೀತಿ ಆದಷ್ಟು ಮಟ್ಟಿಗೆ ನಾವು ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ಳೋಣ, ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕಾಯ್ಕೊಳ್ಳೋಣ. ಆಮೇಲೆ ಇನ್ನು ಹಂಗೆ ಪ್ರಸಂಗ ಬಂದ್ರೆ ಮಕ್ಕಳಿಗೆ ನನ್ನ ಇನ್ಶೂರೆನ್ಸ್ ಮಾಡಪ್ಪ ಎಲ್ಲೈತೆ ನೋಡು, ಅಥವಾ ಗೌರ್ಮೆಂಟ್ ಇನ್ಶೂರೆನ್ಸು ಇದಾವೆ, ಅಥವಾ ಚಾರಿಟೇಬಲ್ ಹಾಸ್ಪಿಟಲ್ ಅದಾವೆ, ಅಲ್ಲಿ ಹೋಗಿನೂ ನೀವು ಹೆಲ್ತ್ ಚೆಕಪ್ ಕೇಳ್ರಿ. ನಮ್ಮನ್ನು ನಾವೇ ಮಾಡ್ಕೊಂಡು ಯಾರಿಗೆ ಬರೋನಾಗೋದು ಬೇಡ. ಮಕ್ಕಳಿಗೆ ಅವ್ರ ಬದುಕೈತಿ, ಅವ್ರು ಚೆನ್ನಾಗಿದ್ದಾರೆ ಅಂತ ನೋಡಿ ನಾವು ಇಲ್ಲಿ ಕುಂತು ಖುಷಿ ಪಡೋಣ. ಅದಕ್ಕೆ ಸೊಸೆ ಆಗಲಿ ಅಳಿಯ ಆಗಲಿ ಅವ್ರ ಜೊತೆ ನಮ್ಮದೇನು ತೊಂದರೆ ಇಲ್ಲ. ಅವರೆಲ್ಲರೂ ಸುಖದಿಂದ ಅವ್ರ ಖುಷಿಯಿಂದ ಇದ್ರೆ ಅದನ್ನು ನೋಡಿ ನಾವು ಖುಷಿಯನ್ನು ಪಡೋಕೆ ತಯಾರಾಗೋಣ ಅಂತ ನಾನು ಹೇಳ ಬಯಸ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ನಿಜಕ್ಕೂ ತುಂಬಾ ಒಂದು ಅಮೂಲ್ಯವಾದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅಂದರೆ ಕುಟುಂಬಗಳಲ್ಲಿ ಸಂಬಂಧಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು, ಜೊತೆಗೆ ಹಿರಿಯ ನಾಗರಿಕರ ಜೀವನದಲ್ಲಿ ಆತ್ಮಗೌರವ ಎಷ್ಟು ಮುಖ್ಯವಾಗುತ್ತೆ, ಹಾಗೇ ಹಿರಿಯ ನಾಗರಿಕರು ಬದಲಾವಣೆಯನ್ನು ಸ್ವೀಕರಿಸುವುದು ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ರಿ. ಧನ್ಯವಾದ.

0: ಇದಾಗಿತ್ತು ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಸಮಾಜಮುಖಿ ಚಿಂತನೆಯನ್ನ ಹೊಂದಿರುವಂತಹ ಕೆಎಲ್ಇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಕಲ್ಪನಾ ಈಶ್ವರ್ ಪಟ್ಟಣವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 24 86 286.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831 244 444, extension 4327.
4: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
5: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ, ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912334 08668 or 938-004-8

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
3: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಸಮಸ್ಯೆಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ, ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
0: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 Empower 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ್ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಜಾಸ್ತ ಗುಣ ಮಿಳವಣಾರ್ಯ ವಿದ್ಯಾರ್ಥ್ಯಾಂನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ್ 3 August 2026 ಪಾಸೂನ್ ಸುರು ಝಾಲೆ. ಉಶೀರ್ ಕರು ನಕಾ, ಡಾಕ್ಟರ್ ಹೋಣ್ಯಾಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿಸಾಠಿ ಸಂಪರ್ಕ 9912340868 ಆಣಿ 9380056483.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी BSc ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शन.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380565483.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831-244-444 extension 4327.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ, ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಇಂದು 13,041 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರೈಲ್ವೆಯ 4 ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಈ ಯೋಜನೆಗಳು ಖರಗ್ಪುರ ಭದ್ರಕ್ 4ನೇ ಮಾರ್ಗ, ಭದ್ರಕ್ ಹರಿದಾಸ್ಪುರ 4ನೇ ಮಾರ್ಗ, ಗುಮ್ಮಿಡಿಪುಂಡಿ ಗುಡೂರು 3ನೇ ಮತ್ತು 4ನೇ ಮಾರ್ಗ ಹಾಗೂ ಕಟಕ್ ಪರ್ದೀಪ್ 3ನೇ ಮತ್ತು 4ನೇ ಮಾರ್ಗಗಳು ಸೇರಿವೆ. ಇದರಿಂದ ಭಾರತೀಯ ರೈಲ್ವೆ ಜಾಲಕ್ಕೆ ಸುಮಾರು 410 ಕಿಲೋಮೀಟರ್ಗಳು ಸೇರ್ಪಡೆಯಾಗಲಿವೆ ಎಂದು ವಿವರಿಸಿದರು. ಒಟ್ಟು 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಬಿಹಾರದಲ್ಲಿ NH-22 ಮುಜಫರ್ಪುರ, ಸೀತಾಮರ್ಹಿ, ಸೋನಾಬಾರ್ಸ್ ವಿಭಾಗವನ್ನು 4 ಪಥಗಳ ಗುಣಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 82.57 ಕಿಲೋಮೀಟರ್ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ 3,590 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTAಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆ ರಾಧಾಕೃಷ್ಣನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಹಾಗೂ ಅಗತ್ಯ ಪರಿಣತಿಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಸದೃಢ ಪರೀಕ್ಷಾ ಸಂಸ್ಥೆಯನ್ನು ದೇಶದಲ್ಲಿ ರೂಪಿಸುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ತಿಳಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ

0: ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಧಾರಗಳಲ್ಲಿ ವಿವೇಚನೆ, ಕರ್ತವ್ಯದಲ್ಲಿ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆಯಲ್ಲಿ ದೃಢತೆ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನ್ಯಾಯ, ವಿನಯ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವುದು ಅಧಿಕಾರಿಗಳ ಮಹತ್ತರ ಹೊಣೆಗಾರಿಕೆಯಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶ್ರೀನಗರದಲ್ಲಿ ಸೆರ್ಗಿಯೋ ಗೋರ್ ಅವರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆಚ್ಚ ಪರಿಣಾಮಕಾರಿತ್ವವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸುರಂಗಗಳು ಮತ್ತು ಸೇತುವೆಗಳ ಸಮ್ಮೇಳನ 2026 ನಾಲ್ಕನೇ ಆವೃತ್ತಿ ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮೂಲಸೌಕರ್ಯ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಲು ದೃಢವಾದ ವಿವರವಾದ ಯೋಜನಾ ವರದಿ DPR ಅಗತ್ಯವನ್ನು ಒತ್ತಿ ಹೇಳಿದರು. ಗಾಲಿಯಲ್ಲಿ ನಡೆದ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಶ್ರೀಲಂಕಾವನ್ನು 165 ರನ್ಗಳಿಂದ ಪರಾಭವಗೊಳಿಸಿತು. ಈ ಮೂಲಕ ಭಾರತ 1-0 ಅಂತರದ ಮುನ್ನಡೆ ಸಾಧಿಸಿದೆ. 372 ರನ್ಗಳ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 77.4 ಓವರ್ಗಳಲ್ಲಿ 206 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇದರಿಂದಾಗಿ ಭಾರತ ಸುಲಭವಾಗಿ ಗೆಲುವು ದಾಖಲಿಸಿತು. ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ಗಳನ್ನು ಕಬಳಿಸಿದರು. ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಹಾಗೂ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಪಡೆದರು. ಇದಕ್ಕೂ ಮೊದಲು ಭಾರತ ತಂಡ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲೌಟ್ ಆಗಿ ಶ್ರೀಲಂಕಾಕ್ಕೆ 372 ರನ್ಗಳ ಗುರಿ ನೀಡಿತು. ರಿಷಭ್ ಪಂತ್ 69 ಎಸೆತಗಳಲ್ಲಿ 8 ಬೌಂಡರಿಗಳು ಮತ್ತು 2 ಸಿಕ್ಸರ್ಗಳೊಂದಿಗೆ 66 ರನ್ ಗಳಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದೇವದತ್ ಪಡಿಕಲ್ 44 ರನ್ ಗಳಿಸಿದರೆ KL ರಾಹುಲ್ 35 ರನ್ ಗಳಿಸಿದರು. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪೋಲ್ಡಿ ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ SIT ರಚಿಸಿದ್ದಾರೆ. DCDD ಸ್ಪರ್ಶ್ ನೀಲಂಗಿ ನೇತೃತ್ವದ ತಂಡ ತನಿಖೆ ನಡೆಸಲಿದೆ. ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದಂತೆ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ 16 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 80 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312 ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಸುಮಾರು 277 ಕಟ್ಟಡಗಳು ಕುಸಿದಿದ್ದು ಸುಮಾರು 30,000 ಮನೆಗಳು ಹಾನಿಗೊಳಗಾವೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಕ್ಕಿಬಿದ್ದಿರುವ ಅಥವಾ ಕಾಣೆಯಾಗಿರುವ ಜನರನ್ನು ಪತ್ತೆಹಚ್ಚಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ಕೊಲಂಬಿಯಾದ ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ಘಟಕ ತಿಳಿಸಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ

0: ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ, ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್ ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ ಅಡ್ಮಿಷನ್ಸ್ ಆರ್ ನಾವ್ ಓಪನ್ ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026 ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026 ಡೋಂಟ್ ಡಿಲೇ ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್ ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380564
3: पहिल्यांदाच हुबळीमध्ये नवीन व युवा उद्योजक स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी तुमच्या कल्पनांचे उत्पन्नामध्ये रूपांतर करा तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365 कल्पनेपासून कंपनीपर्यंत रविवार दिनांक 18 ऑक्टोबर 2026 रोजी हुबळी येथे यशस्वी आणि कायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका आजच आपले नाव नोंदवा नोंदणीसाठी संपर्क 9513519666 गिकोना सक्सेस स्ट्रॅटेजी

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಹಣ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ. ಕಳೆದ 25 ವರ್ಷಕ್ಕಿಂತ ಹೆಚ್ಚು ಫೋಟೋಗ್ರಫಿಯಲ್ಲಿ ನುರಿತ ಅನುಭವಿಯಾದ ಶ್ರೀ ಪುಂಡ್ಲಿಕ್ ಕೆ ಪಡಿಗೇರ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಅವರೊಂದಿಗೆ ಇದ್ದಾರೆ ಶ್ರೀ ಸುಮಾನಂದ್ ಮಾರುತಿ ಗಡ್ಕರಿ ಅವರು ಕಾರ್ಯಕ್ರಮದಲ್ಲಿ. ತಮಗೂ ಸ್ವಾಗತ ಹಾಗೂ ನಮಸ್ಕಾರ ಸರ್. ಸುಪ್ರಾರಂಭ ಮಾಡೋಣ. ವರ್ಲ್ಡ್ ಫೋಟೋಗ್ರಫಿ ಡೇ, ಎಲ್ಲರಿಗೂ ಫೋಟೋ ತೆಗೆಸ್ಕೊಳ್ಳೋ ಒಂದು ಆಸೆ ಬಹಳ ಇರುತ್ತೆ. ಆದರೆ ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಹಣ ದಿನ, ಇದ್ರದ್ದು ಒಂದು ದಿನ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಯಾವಾಗಿಂದ ಪ್ರಾರಂಭವಾಯಿತು?
1: ಸುಮಾರು 10 ವರ್ಷದಿಂದ ಸರ್. ಇದು ಮುಂಚೆ ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ತಿದ್ರು. ಆ ನಂತರ ಬರ್ತಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೋಗಿ ಕಲರ್ಗೆ ಬಂದುಬಿಡ್ತಾವ. ಹಾಗೆ ಸುಮಾರು ಇದು ಹಳೆಯ ಒಂದು ಸಂಸ್ಕೃತಿ ಸೇರಿಕೊಂಡಿದೆ. ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಾಡಿ ಅದು ನೆಗೆಟಿವ್ ಮಾಡಿ ಅದು ಪ್ರಿಂಟ್ ಔಟ್ ತೆಗಿತಾರೆ ಮುಂಚೆ. ಇವಾಗೆಲ್ಲ ಡಿಜಿಟಲ್ ಬಂದಿದ್ದರಿಂದ ಡಿಜಿಟಲ್ನಲ್ಲಿ ಹೆಂಗಿದೆ ಅಂತಂದ್ರೆ ಇವಾಗ ನಾವು ಡೆವಲಪ್ ಮಾಡಿ ನೋಡ್ಬೋದಲ್ಲ. ಇವಾಗೆಲ್ಲ ಸರ್ ಫೋಟೋಗ್ರಫಿ ಇದೊಂದು ಬೇಸಿಕಲಿ ಒಂದು ಕಲೆ ಸರ್. ಇದೊಂದು ಮೀನ್ಸ್ ಲೈಟ್ ಆ್ಯಂಡ್ ಶ್ಯಾಡೋ, ಅಂದರೆ ನೆರಳು ಮತ್ತು ಬೆಳಕಿನ ಒಂದು ಸಂಕೀರ್ಣ ಅಂದರೆ ಅವರಂಥ ಒಂದು ಕಲಾಕೃತಿ ಇದ್ದಂಗೆ ಅದರ ಲೆಕ್ಕದಲ್ಲಿ. ಅದು ಮುಂಚೆ ಹಳೆಯ ಕಾಲದಿಂದ ಬರ್ತಾ ಇತ್ತು. ಬ್ಲ್ಯಾಕ್ ಆ್ಯಂಡ್ ಫೋಟೋ ಮಾಡ್ತಾಯಿದ್ರು. ಮುಂಚೆ ಎಲ್ಲ ಬಾಕ್ಸ್ ಫ್ರೇಮ್ ಮೀನ್ಸ್ ಎಲ್ಲ ದೊಡ್ಡ ಬಾಕ್ಸ್ ಟೈಪ್ ಇರ್ತಿತ್ತಲ್ಲ ಫಿಲ್ಮ್ ಎಲ್ಲ. ಇವಾಗೆಲ್ಲ ಕಲರ್ ಬಂದಿದೆ, ಇವಾಗೆಲ್ಲ ಡಿಜಿಟಲ್ ಆಗಿ ಬಂದಿದೆಲ್ಲ, ಫಿಲ್ಮ್ ಎಲ್ಲ ಹೋಗ್ಬಿಟ್ಟಿದೆ. ಈಗೆಲ್ಲ ಕಲರ್ನಲ್ಲಿ ನೀವು ಡಿಜಿಟಲ್ ಆಗಿ ನಾವು ಯಾವ ತೆಗಿತಿ ಆಗ ನೋಡ್ಬೋದು, ಹಾಗಿಂದಾಗಿ ನೋಡ್ಬೋದು.
0: ಅಂತ ಸಂದರ್ಭದಲ್ಲಿ ಫೋಟೋಗ್ರಫಿ ಅಂದ ತಕ್ಷಣ ಫೋಟೋಗ್ರಾಫರ್ ನೆನಪು.

0: ಆಗುವುದೇ. ಅಂಡ್ ಅವ್ರು ಹೇಳಿರೋ ಪ್ರಕಾರ ನೆಗೆಟಿವ್ಸ್ ಅದನ್ನ ಡೆವಲಪ್ ಮಾಡ್ತಿದ್ರು. ಸೊ ಬೆಳವಣಿಗೆ ಹೆಂಗಾಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಬೆಳವಣಿಗೆ ಅಂತಂದ್ರೆ ಈಗ ಅತ್ಯಾಧುನಿಕ ಹೊಸ ತಂತ್ರಜ್ಞಾನ ಅಳವಡಿಕೆ ಆದಾಗ ಡಿಜಿಟಲ್ ಪ್ರಾರಂಭ ಆಯಿತು. ಡಿಜಿಟಲ್ ಹೆಚ್ಚು ಕಡಿಮೆ ನಮಗೆ ಗೊತ್ತಿದ್ದಂಗೆ 2000 ಶುರುವಾಗಿದೆ. ನಮ್ಮಲ್ಲಿ ಇತ್ತೀಚೆಗೆ ಬಂದದ್ದು 2005-06 ಪ್ರಾರಂಭ ಆಯಿತು. ಬೆಳಗಾವಿಯಲ್ಲಿ ನಾವು ನೋಡಿದ್ದು ಡಿಜಿಟಲ್. ಅದಕ್ಕಿಂತ ಪೂರ್ವದಲ್ಲಿ ಅಂತೂ ನಾವು ನೆಗೆಟಿವ್ ಕ್ಯಾಮ್ರಾ 2-3 ಬೆಳಗಾವಿಯಲ್ಲಿ ಬೆಳೆಸಿದ್ದೀವಿ. ಈಗ ಪತ್ರಿಕಾರಂಗದಲ್ಲಿ 2000-05 ನೆಗೆಟಿವ್ ಕ್ಯಾಮ್ರಾ ನಮ್ಮ ಹತ್ತಿರ ಯೂಸ್ ಇದ್ದು. ನಂತರದಲ್ಲಿ ಅವೆಲ್ಲ ಕಮ್ಮಿ ಆಗ್ತಾವೆ. 1.5 MP, 2 MP, 6 MP, ಇವಾಗ 24-26 MP ಇತ್ತೀಚೆಗೆ ಬಂದು ಪ್ರಾರಂಭ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಯಾಕಂದ್ರೆ ನಮಗಿಂತ ಭಾಳಷ್ಟು ಹಳಬರು ಇದ್ದಾರೆ, ಅವರಲ್ಲಿ ಈಗ ದಾಖಲೆಯಾಗಿ ಉಳಿದಿದ್ದಾವೆ.
0: ಎಸ್,
1: ಈ ಉದಾಹರಣೆ ಮೊನ್ನೆ ಒಂದು ಟೈಮ್ ನಾವು ಬೆಂಗಳೂರಿನಲ್ಲಿ ಎಕ್ಸಿಬಿಷನ್ ಇತ್ತು ಮಾಧ್ಯಮ ಅಕಾಡೆಮಿದವರು, ಅಲ್ಲಿ ಬರೀ ನೋಡೋಕೆ ಹೋಗಿದ್ದೀವಿ ನಾವು. ನಮ್ಮಲ್ಲಿ ಬಳಸಿಲ್ಲ ಇಂಥವು ಯಾವ ಥರ ಇರ್ತಾವನ್ನು ನೋಡಿದ್ರು ಅದನ್ನು ನಮ್ಗೆ ಅರ್ಥ ಆಗಲಂಥ ವಸ್ತುಗಳನ್ನ ಅವರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದರು ಸೀನಿಯರ್ ಫೋಟೋಗ್ರಾಫರ್ಸ್ ಎಲ್ಲ. ಯಾಕೆ ಅವು ನಮ್ಗೆ ನೋಡೋದು ಬಗ್ಗೆ ಅದರ ಅನುಭವಕ್ಕೆ ನಮ್ಗೆ ಕಡಿಮೆ. ಇತ್ತೀಚಿನ ಅನುಭವ ಹೇಳಬೇಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಹಳೆಯ ಮತ್ತು ಹೊಸದ ಕಂಪೇರ್ ಮಾಡಿದಾಗ ಈ ಸಮಣದ ಇದೆ ಅದೇನು ಈಗ ಫಾಸ್ಟ್ ಆಗ್ತೈತೆ ಅಷ್ಟೇ. ಹಳೆಯದನ್ನು ಒಂದಷ್ಟು ಫೋಟೋಗ್ರಫಿ ಕ್ಯಾಲ್ಕುಲೇಷನ್ ಮಾಡಿದಾಗ 100 ಫೋಟೋ ಇವತ್ತಿನವ್ರಿಗೆ ಇದಾವೆ. ಇತ್ತೀಚೆಗಿನ ಫೋಟೋಗಳು ಅಷ್ಟು ಬದುಕಲ್ಲ.
0: ನಿಜ,
1: ಬ್ಲ್ಯಾಕ್ ಆ್ಯಂಡ್ ವೈಟ್ ಕಂಪೇರ್ ಮಾಡಿದಾಗ ಈ ಹಳೆ ಫೋಟೋ 100 ಇದಾವೆ. ಈಗ ನಮ್ಮ ಹತ್ತಿರ 10 ಫೋಟೋ ನಮ್ಮ ಹತ್ತಿರ ಈಗ ಸಿಗ್ತಾ ಇಲ್ಲ. ಅಂದರೆ ಟೆಕ್ನಾಲಜಿ ಹೊಸದೈತಿ, ಎಷ್ಟು ಫಾಸ್ಟ್ ಐತಿ ಅಷ್ಟು ಅದಕ್ಕೆ ಆಯುಷ್ ಕಮ್ಮಿ ಅಂತ ಅನಿಸ್ತಿತ್ತು ನಮಗೆ ಭೌತಿಕ.
0: ಅಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ, ಫೋಟೋಗ್ರಫಿ ಎಂದರೇನು? ಏಕೆಂದರೆ ಎಲ್ಲರಿಗೂ ಏನು ತಿಕ್ಕೋತಾರೆ, ಸೆಲ್ಫಿ ತೊಗೊಳ್ಳೋದು ಒಂಥರದ ಒಂದು ಫೋಟೋ ಅಂತ ತಿಕ್ಕೋತಾರೆ. ತಾವು 25 ಹೆಚ್ಚು ಅನುರಿತ ಅನುಭವಿ ಈ ಒಂದು ಕ್ಷೇತ್ರದಲ್ಲಿ, ತಮ್ಮ ಪ್ರಕಾರ ಏನಿರ್ಬೋದು ಛಾಯಾಗ್ರಹಣ ಅದ್ರ ಬಗ್ಗೆ?
1: ಛಾಯಾಗ್ರಹಣ ನಮ್ಮ ಇದರಲ್ಲಿ ಅಂತಂದ್ರೆ ಇತ್ತೀಚೆಗೆ ಇದು ಇತಿಹಾಸ ದಾಖಲೆ ನಮ್ಮ ತಿಳ್ಕೊಂಡಿದ್ದು ಅಂತಂದ್ರೆ ಈಗ ನೋಡ್ರಿ, ನಾವು 25 ಇದರಲ್ಲಿ ಮಾಡಿದೆ. 2005-06 ಮಾಡಿದ ಫೋಟೋಗ್ರಫಿ ಕೃಷ್ಣಾ ನದಿ ಪ್ರವಾಹ ಬಂದಾಗ ಎಲ್ಲ ಮುಳುಗಡೆ ಆಗಿತ್ತು. ಮುಳುಗಡೆ ಆದರೆ ಜಿಲ್ಲಾಡಳಿತದ ಹೆಲಿಕಾಪ್ಟರ್ ಮುಖಾಂತರ ಫೋಟೋ ವಿಡಿಯೋಗ್ರಫಿ ಮಾಡೋಕ್ಕೆ ನಮ್ಮನ್ನು ಕರೆದಿದ್ರು. ಆ ಸಂದರ್ಭದಲ್ಲಿ ಹೋದಾಗ ಇವತ್ತಿನವ್ರಿಗೆ ನನ್ನ ಹತ್ತಿರ ದಾಖಲೆಗೆ ಫೋಟೋ ಇದಾವೆ ಅವೆಲ್ಲವೂ. ಅಂಥ ಅನುಭವ ಸಿಗೋದು ನಮಗೊಂದು ಒಳ್ಳೆಯ ಭಾಗ್ಯನ. ಆದರೆ ಅದರಲ್ಲಿ ಇನ್ನೂ ಭಾಳ ಕಲಿಬೇಕಾಗಿತ್ತು ನಾವು, ಇನ್ನು ಎಷ್ಟಾದರೂ ಕಡಿಮೆ ಕಲಿದು. ನ್ಯಾಚುರಲ್ಲಾಗಿ ನಾವು ಒಂದು ಸ್ವಲ್ಪ ಆರ್ಟ್ ಕಲ್ತಿದ್ರಿಂದ ಅದರಲ್ಲಿ ಅನುಭವ ಸ್ವಲ್ಪ ಫೋಟೋಗ್ರಫಿ ಭಾಳ ಇಂಟ್ರೆಸ್ಟ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಹೇಳಿದಾಗ ಕೃಷ್ಣಾ ನದಿ ಪ್ರವಾಹ ಬಂದಾಗ ಹೆಲಿಕಾಪ್ಟರ್ ಮುಖಾಂತರ ಫೋಟೋಗ್ರಫಿ ಮಾಡಿದ್ದು ನಮ್ಮ ಜೀವನದ ಎಂದೂ ಮರಿಲಾಗಂಥ ಘಟನೆ 5-06. ಆ ನಂತರ ಕೆಲವೊಂದು ಟೈಮ್ದಲ್ಲಿ ಇದೇ ನಮ್ಮ ಕೇಲಿದಲ್ಲಿ ಅಧಿವೇಶನ ಆಯಿತು. ಕೋರಿ ಸಾಹೇಬ್ರ ನೇತೃತ್ವದಲ್ಲಿ ಅಧಿವೇಶನ ಆದಾಗ ಮೊದಲನೇ ಅಧಿವೇಶನದಲ್ಲಿ ನಾವೆಲ್ಲ ಫೋಟೋಗ್ರಾಫ್ ತೆಗೆದಿದ್ದಂದು ನಮಗೊಂದು ಹೆಮ್ಮೆ. ಅವೆಲ್ಲವೂ ನಮಗೆ ಗೊತ್ತಿಲ್ಲದ ಸಮಾಜದಲ್ಲಿ ಇತಿಹಾಸ ಪುಟದೊಳಗೆ ಉಳಿತಾವೆ. ಅದನ್ನು ನಾವು ಹೆಮ್ಮೆಲಿ ಹೇಳ್ಬೋದು, ಕೇಲಿಯೊಳಗೆ ಅಧಿವೇಶನ ಆಗಿತ್ತು, ಅದನ್ನು ನಾವು ಫೋಟೋಗ್ರಫಿ ಮಾಡಿನೋ ಅಂಥೇಳಿ ಅದರ ದಾಖಲೆಯಾಗಿ ಉಳಿದಿದ್ದಾವೆ. ಅದರ ಸುವರ್ಣಸೌಧ ಶಿಲಾನ್ಯಾಸ, ಬೆಳಗಾವಿ ಬೀಮ್ಸ್ ಶಿಲಾನ್ಯಾಸ, ರಾಮಕೃಷ್ಣ ಆಶ್ರಮ, VTO, NMNC ಇವೆಲ್ಲವೂ 25 ನಂತರ ಒಳಗಾದಂಥ ಘಟನೆಗೆ ನಾವು ನಿಜವಾಗಿ ಸಾಕ್ಷೀಕರ್ತರು.
0: ಸರ್, ಅಂಥ ಸಂದರ್ಭದಲ್ಲಿ ತಾವು ಕೃಷ್ಣಾ ನದಿ ಪ್ರವಾಹದ ಬಗ್ಗೆ ತಿಳಿಸಿದ್ರಿ, ಈಗ ಅಂಥ ಒಂದು ಸಂದರ್ಭ ಹಾಗೂ ಆಶ್ರಮ ವಿವೇಕಾನಂದ ಆಶ್ರಮದ ಬಗ್ಗೆನೂ ತಿಳಿಸಿದ್ರಿ. ಇದು ಎರಡು ಡಿಫ್ರೆಂಟ್ ಒಂದು ಸಂದರ್ಭ. ಫೋಟೋಗ್ರಾಫರ್ ಯಾವ ಮೈಂಡ್ ಸೆಟ್ನಲ್ಲಿರಬೇಕು ಅದ್ರ ಬಗ್ಗೆ ತಿಳಿಸಿ. ಫಸ್ಟ್ ಆಫ್ ಆಲ್ ಆ ಒಂದು ನಿಮ್ಮ ಮೊಟ್ಟ ಮೊದಲನೇ ಎಕ್ಸ್ಪೀರಿಯನ್ಸ್ ಜಲಪ್ರವಾಹದ ಬಗ್ಗೆ.
1: ಜಲಪ್ರವಾಹದಾಗ ನಮಗೇನ್ರಿ ಅಂದ್ರೆ ಬಹಳಷ್ಟು ಜನ ಜಿಲ್ಲಾಡಳಿತದಿಂದ ನಮ್ಮನ್ನ ಫೋಟೋಗ್ರಫಿ, ಅವಾಗ ನಮ್ಮ ಡಿಜಿಟಲ್ ಪ್ರಾರಂಭ ಆಗಿತ್ತು 2005. ಅವಾಗ ನನ್ನ ಕಡೆ ಒಂದು ಕ್ಯಾಮ್ರಾ ಇತ್ತು ಡಿಜಿಟಲ್. ಅವಾಗ ನಮ್ಮ ಈಗ ಕರ್ನಾಟಕ ಚೀಫ್ ಸೆಕ್ರೆಟರಿ ಇದಾರಲ್ಲ ಶಾಲಿನಿ ರಜನೀಶ್ ಅವರು, ಅವರು ಇಲ್ಲಿ ಜಿಲ್ಲಾಧಿಕಾರಿ ಇದ್ದರು. ಅವರೆಲ್ಲ ಬರ್ರಿ ಬಡಿಗೇರವ್ರ ಹೋಗೋಣ ಅಂತ ಹೇಳಿ ಅವ್ರು ಹೆಲಿಕಾಪ್ಟರ್ ಮುಖಾಂತರ ನಮ್ಮನ್ನು ಕರ್ಕೊಂಡು ಹೋದಾಗ ಅಲ್ಲಿ ನೋಡೋದಂದ್ರೆ ಭಯಾನಕ. ಅದಕ್ಕೆ ಯಾವ ಥರ ನಮಗೆ ಇದಾಗ್ತಿ ಫೀಲಿಂಗ್ ಆಗ್ತೈತೆ ಅನ್ನೋದು ಕಣ್ಣೀಲಿ ಕಾಣ್ತಿಲ್ಲ. ಒಂದಷ್ಟು ಯಡೂರು, ಮಾಂಜ್ರಿ, ಅಂಕ್ಲಿ ಇವೆಲ್ಲ ಊರುಗಳಲ್ಲಿ ನೀರು ಜೊತೆ ದನ ಮನುಷ್ಯರು ಎಲ್ಲರೂ ಒಂಥರ ಭಾಳ ಪರಿಸ್ಥಿತಿ ಗಂಭೀರ ಇತ್ತು. ಅವಾಗ ದನಗಳಿಗೆ ಮೇವು ನೀರು ಇರಲಿಲ್ಲ. ಆ ಟೈಮ್ದಾಗ ಇದನ್ನು ನಿಮ್ಮ ಕೇಲಿ ಅವ್ರದ್ದು ಕೋರೆ ಸಾಹೇಬ್ರ ಮನೆಗಡೆ ಬ್ಯಾಕ್ ಸೈಡ್ ಹೆಲಿಪ್ಯಾಡ್ ಎಲ್ಲ ಮಾಡಿದರು. ನಾವು ಅಲ್ಲಿ ಹೋಗಿ ಇಳಿದು ಆಹಾರ ಹೆಲಿಕಾಪ್ಟರ್ ಮುಖಾಂತರ ಆಹಾರ ಕಳಿಸೋದು ಇದೆಲ್ಲ ಮಾಡಿದ್ವಿ. ಪ್ರತಿಯೊಂದು ವಿಡಿಯೋ ವಿತ್ ಫೋಟೋಗ್ರಫಿ ನಾನು ಮಾಡಿದ್ದೆ ಅನುಭವ ನನಗೆ. ಆದ್ರೆ ಅಂಥ ಘಟನೆ ಇವತ್ತಿನವ್ರಿಗೆ ಮರುಕಳಿಸಬಾರ್ದು ಅನಿಸ್ತೈತಿ. ಆದ್ರೆ ಹಂಗೆ ಆಗಿಲ್ಲ, ಅದನ್ನು ನಮ್ಮ ಲೈಫ್ದಾಗ ಅದೊಂದು ದೊಡ್ಡ ಇತಿಹಾಸ ನಮ್ಮ ಕಲ್ಪನೆಯಲ್ಲಿ. ನಂತರ ಸುವರ್ಣಸೌಧ ಭೂಮಿ ಪೂಜೆ, ಅದು ನಮ್ಮ ನಾವು ಮಾಡೀವಲ್ಲ ಅನ್ನೋದು ಹೆಮ್ಮೆ. ಈಗ ನೋಡಿ ಎಷ್ಟು ಜನ ಇದು ಮಾಡ್ತಾರೆ, ಅದಕ್ಕೆ ಅಧಿವೇಶನ, ಎಣ್ಣೆ ರಾಜಧಾನಿ ಇದೆಲ್ಲ ಮಾತಾಡ್ತಾರೆ. ಖರೆ ನಾವು ಅಲ್ಲಿ ಕೆಲಸ ಮಾಡಿ ಅನ್ನೋದು ಒಂದು ದೊಡ್ಡ ಹೆಮ್ಮೆ. ಓಪನ್ ಪೇಸ್ ಇದ್ದಾಗ ಹೋದಾಗ ಇವತ್ತಲ್ಲಿ ಅದೇ ಸೆಷನ್ ನಡೆದಾಗ ಹೋಗ್ತೀವಿ, ಅದು ಒಂದು ಹೆಮ್ಮೆ. ಫಸ್ಟ್ ಪ್ರಾರಂಭ ಆದದ್ದು ಕೇಲಿ ಕ್ಯಾಂಪಸ್ದಾಗ ಅನ್ನೋದು ಇತಿಹಾಸ. ಇವತ್ತಿನವರೆಗೆ ನಮ್ಮ ಹತ್ತಿರ ಫೋಟೋಗ್ರಾಫ್ಸ್ ಎಲ್ಲ ಇದಾವೆ, ಆಗಿನ ಕಾಲದ ಎಲ್ಲವೂ ಅದಾವೆ. ಒಂದೊಂದು ಟೈಮ್ದಲ್ಲಿ ಇದೇ ನಿಮ್ಮ ಪಕ್ಕದ ಹಾಲ್ ಐತೆ ನೋಡಿರಿ, ಮೀಟಿಂಗ್ ಹಾಲ್. ಅಲ್ಲೇ ಅಭಿನಂದನಾ ಸಮಾರಂಭ ಮಾಡಿದ್ದಾರೆ. ಕೇಳಿ ಎಲ್ಲ ಸಿಬ್ಬಂದಿ ಅಥವಾ ಜಿಲ್ಲಾಡಳಿತ ಇವೆಲ್ಲರಿಗೂ ಒಂದೊಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅನುಭವ ನಮಗೆ, ಯಾಕಂದ್ರೆ ಮುಂದೆ ಎಂದೂ ಮಾಡಿರಲಾರಂಥ ಘಟನೆ ಇವತ್ತಿವರಿಗೆ ಫೋಟೋ ಅನುಭವ, ಅದೇ ದೊಡ್ಡ ಅನುಭವ ನಮಗೆ.
0: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಹಣ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಪುಂಡ್ಲಿಕ್ಕೆ ಬಡಿಗೇರವರು, ಅವರೊಂದಿಗೆ ಸೋಮಾನಂದ್ ಮಾರುತಿ ಗಡ್ಕರಿ ಅವರು. ಸೊ ನಾನು ಕೇಳ್ತಾ ಇದ್ದೆ, ಒಬ್ಬ ಫೋಟೋಗ್ರಾಫರ್ ಅವರ ಮೈಂಡ್ ಸೆಟ್ ಹೇಗಿರಬೇಕು, ಏಕೆಂದ್ರೆ ಪ್ರತಿಯೊಂದು ಕ್ಷಣನ ಕ್ಯಾಪ್ಚರ್ ಮಾಡೋ ಶಕ್ತಿ ಅವರ ಕ್ಯಾಮರಾನಲ್ಲಿರುತ್ತೆ. ಅದರ ಬಗ್ಗೆ
2: ಸರ್, ಫೋಟೋಗ್ರಫಿ ಅಂತಂದ್ರೆ ಅದೊಂದು ಆರ್ಟ್, ಎಷ್ಟಕ್ಕೆ ಒಂದು ಕಲೆ ಅಂದಂಗೆ ಸರ್. ಅದು ನೀವು ಫೋಟೋಗ್ರಫಿ ಮಾಡಬೇಕಾದ್ರೆ ನಿಮ್ಮ ಮೈಂಡ್ ಯಾವಾಗೂ ಅದ್ರ ಕಡೆ ಗಮನ ಇರಬೇಕಾಗಲಿ, ಯಾವ ಫಂಕ್ಷನ್ ನಡೀತಾ ಇದೆ, ಯಾವ ಕಾರ್ಯಕ್ರಮ ಇದೆ, ಯಾವ ಸೀನ್ ಇದೆ, ಅದ್ರ ಬಗ್ಗೆ ನಿಮ್ಮ ಮುನ್ನೆಚ್ಚರಿಕೆಯಾಗಿ ಅದನ್ನು ಸ್ವಲ್ಪ ಸ್ಟಡಿ ಮಾಡಿಬಿಟ್ರೆ ನೀವು ಫೋಟೋ ತೆಗೆಯುವಾಗ ನಿಮ್ಗೆ ಆರಾಮಾಗಿ ನಿಮಗೆ ಯಾವ ರೀತಿ ಫೋಟೋ ತೆಗಿಬೇಕು ಅನ್ನೋದು ಗೊತ್ತಾಗ್ಬಿಡ್ತಾವೆ.
0: ಸಿಚುವೇಶನ್ ತಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ ಕೆಲವೊಂದು ಬಾರಿ,
1: ತಾಳ್ಮೆ ಬಾಳ್ಬೇಕು. ಆಮೇಲೆ ಬಿಫೋರ್ ಕೆಲವೊಂದು ಘಟನೆಗಳು, ಈಗ ಎಕ್ಸಾಂಪಲ್ ಮ್ಯಾರೇಜ್ ಇದ ಫೋಟೋಗ್ರಫಿ ಮಾಡ್ತಿರ್ತಾರ, ಅವ್ರು ತಾಳಿ ಕಟ್ತಿರ್ತಾರ, ನಾವು ಏನೋ ಈ ಕಡೆ ನೋಡ್ಕೊಂತ ಲಕ್ಷ ಬೇರೆ ಕಡೆ ಹೋಗಿತ್ತಾರ, ಆ ಸಂದರ್ಭ ಸಿಗುದಿಲ್ಲ. ಅದಕ್ಕೆ ಫೋಟೋಗ್ರಾಫರ್ ಅಂತ ಅಲ್ಲಿ 1000 ಬಂದಿದ್ರು, ಇವ್ರು ಒಬ್ಬರ ವೇಟ್ ಮಾಡ್ಬೇಕು. ನಿಜವಾಗಿ ಅದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಒಂದು ಟೈಮ್ ಅದು ಕ್ಷಣ ಸಿಕ್ಕದ್ದು ಮತ್ತೊಂದ್ಸಲ ಸಿಗಲ್ಲ. ಈಗ ನಾವು ಬರ್ಡ್ಸ್ ಫೋಟೋ ತೆಗಿಯಕ್ಕೆ ಹೋಗ್ತೀವಿ, ವೇಟ್ ಮಾಡಿ ಮಾಡಿ ಮಾಡಿ ಅದು 600 ನಾವು ಕ್ಲಿಕ್ ಮಾಡ್ಬೇಕು ಅಂತಿರ್ತೀವಲ್ಲ, ಪ್ರತಿಯೊಂದಕ್ಕೆ ಬಹಳಷ್ಟು ತಾಳ್ಮೆ ಬೇಕು. ತಾಳ್ಮೆ ಇಲ್ಲಾಂದ್ರೆ ಈ ಫೋಟೋಗ್ರಫಿಗೆ ಮಾಡಕ್ಕೆ ಸಾಧ್ಯ ಇಲ್ಲ. ತಾಳ್ಮೆ ಬೇಕು. ಕೆಲವೊಂದು ವಿಷಯದೊಳಗೆ ಎಲ್ಲೇ ನಾವು ಹೊರಗಡೆ ಹೋದಾಗ ಇಡೀ ದಿವಸ ಎಲ್ಲ ನಿಂತಿರ್ತೀವಿ ನಾವು ಒಂದೊಂದು ಕಾರ್ಯಕ್ರಮಕ್ಕೆ, ಹೆಲ್ದಿನೂ ಬೇಕು. ಯಾಕಂದ್ರೆ ಇರೋದು ಮೇನ್ ಅದು, ಯಾಕಂದ್ರೆ ಒಂದು ದಿವ್ಸಕ್ಕೆ ನಾವು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ 3-4 ತಾಸು ನೀವು ಕುಂಡ್ರಂಗಿಲ್ಲ. ಆಮೇಲೆ ನಮಗೆ ಚೇರ್ ಇಲ್ಲ, ಕುರ್ಚಿ ಇಲ್ಲ, ಅದು ಇಲ್ಲ ಅಂತ ಎಂದೂ ಬಯಸಂಗಿಲ್ಲ. ಫೋಟೋಗ್ರಾಫರ್ ಊಟ ಇಲ್ಲ ಅಂತ ಬಯಸಂಗಿಲ್ಲ, ನಮಗೆ ಯಾವುದು ಬೇಕಂತಿಲ್ಲ, ನಿರೀಕ್ಷೆ ಎಂದು ಇಡಬಾರ್ದ್ರೆ. ನಾವು ಯಾವುದಕ್ಕೆ ಹೋಗಿದ್ದೀವಿ ಅದು ಫಸ್ಟ್ ಆ ಕೆಲಸ ಮಾಡಬೇಕು. ಆಮೇಲೆ ಕೆಲವೊಬ್ರು ಯಾರೋ ಒಬ್ಬರು ಬೈತಿರ್ತಾರ, ಲೇಟಾಗಿ ಬಂದಿ ಅಂತೇಳಿ, ತಡ ಆಗಿ ಬಂದಿತ್ತು, ಅದು ಚಲೋ ತೆಗೆದಿಲ್ಲ ಅಂತೇಳಿ, ಇವೆಲ್ಲನೂ ತಾಳ್ಮೆಯಿಂದ ಸ್ವೀಕಾರ ಮಾಡಬೇಕು. ಅದು ನಿಜವಾದ ಫೋಟೋಗ್ರಾಫರ್ದ ವ್ಯಕ್ತಿತ್ವ.
0: ಭಾಳ ಉತ್ತಮವಾಗಿ ತಿಳಿಸಿದ್ರಿ, ಭಾಳ ಮುಖ್ಯ. ಆ ವಿಷಯದಲ್ಲಿ ನೋಡಿದರೆ ಒಂದು ಒಳ್ಳೆ ಫೋಟೋಗ್ರಾಫರ್ ಆಗಲಿಕ್ಕೆ ಒಳ್ಳೆ ಮನುಷ್ಯ ಫಸ್ಟ್ ಆಗಿರಬೇಕು, ದೈಹಿಕವಾಗಿ ಮಾನಸಿಕವಾಗಿ. ಈಗ ತಮ್ಮ ಅನುಭವದಲ್ಲಿ ತಾವು ಹೇಳಿದ್ರಿ ಪಕ್ಷಿಗಳ ಫೋಟೋ, ಅಲ್ಲೇ ಒಂದು ಪ್ರಶ್ನೆ, ವೈಲ್ಡ್ ಲೈಫ್ ಫೋಟೋಗ್ರಫಿ ಅನ್ನೋದು ಒಂದು ಬಹಳ ದೊಡ್ಡ ಒಂದು ಸ್ಟ್ರೀಮ್ ಇದೆ, ಅದ್ರ ಬಗ್ಗೆ ತಮ್ಮ ಅನುಭವ ಏನಾದರೂ ಇದ್ರೆ ಹಂಚಿಕೊಳ್ಳಿ.
1: ಮ್ಯಾಕ್ಸಿಮಮ್ ಬಹಳಷ್ಟು ಜಾಸ್ತಿ ನಾವೇನು ವೈಲ್ಡ್ ಹೋಗಿಲ್ಲ, ಇದ್ರ ಜೊತೆ ಜೊತೆಯಾಗಿ ಯಾವಾಗಾದ್ರೂ ಒಂದಷ್ಟು ನೋಡು ನಾವು ಬರ್ಡ್ಸ್ ಫೋಟೋ ತೆಗೆಯೋ ಅಂತ ಹೋಗ್ತಿರ್ತೀವಿ. ಹೋದಾಗ ಇವರು ಅಥವಾ ನಮ್ಮ ಇವ್ರು ಸೋಮಣ್ಣಂದವ್ರು ಇವ್ರ ಜೊತೆನ ಹೋಗ್ತಿರ್ತೀವಿ ನಾವು ಇಬ್ಬರು ಜಾಸ್ತಿ ಕೊಡಿ. ಹೋದಾಗ ಅಲ್ಲಿ ಆದರೂ ಇದು ತಾಳ್ಮೆ ಬೇಕ್ರಿ. ಒಂದು ಅಕ್ಕಿ ನೀರಲ್ಲಿ ತೇಲ್ತಾ ಇರ್ತೈತಿ, ಆ ಸಂದರ್ಭದಲ್ಲಿ ಅದು ಮತ್ತೊಂದು ಮೀನಾಗಿ ಹಿಡಿದು ಏನೋ ಇದು ಮಾಡ್ತೈತಿ ರೀ, ಒಂದು ಕ್ಷಣ ನಮ್ಮ ಕಣ್ಣು ಮುಚ್ಚಿ ನಾವು ಕಣ್ಣು ತೆಗೆಯೋದ್ರಲ್ಲಿ ಪಾಸ್ ಆಗಿರ್ತೈತಿ ಅದು. ಅದಕ್ಕೆ ನಾವು ಉಸಿರಾಡಿದ್ರೂ ಸತಿಕ್ ಕ್ಯಾಮ್ರಾ ಸೇಕ್ ಆಗ್ತೈತಿ, ಇನ್ನೂ ಮಟ್ಟಿಗೆ ನಾವು ವೇಟಿಂಗ್ ದಾಗ ಇರ್ಬೇಕು. ಅದಕ್ಕೆ ಸಮಯ ಪ್ರಜ್ಞೆ ಭಾಳ ಬೇಕು. ಸಮಯ ಪ್ರಜ್ಞೆ ಇಲ್ಲಾಂದ್ರೆ ಫೋಟೋಗ್ರಫಿಗೆ ಮ್ಯಾಕ್ಸಿಮಮ್ ಫೇಲ್ ಆಗೋದು ಏನು ಗ್ಯಾರಂಟಿ ರೀ. ಸಮಯ ಪ್ರಜ್ಞೆ ಭಾಳ ಇಂಪಾರ್ಟೆಂಟ್.
0: ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ವಿಷಯ?
2: ಸರ್, ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ, ಸುಮಾರು ಒಂದು 20-30 ಆಗ್ಲಿಕ್ಕೆ ಬಂತಿವಾಗ. ಇಲಾಖೆಯಲ್ಲಿ ವರ್ಕ್ ಮಾಡಬೇಕಾದ್ರೆ ಫೋಟೋಗ್ರಫಿ ಅಂತ ಕೆಲಸ ಮಾಡ್ತೀನಿ ಇವಾಗ. ಅಲ್ಲರಿ ನಾವು ಯಾವುದೋ ಒಂದು ಸೀನ್ಗೆ ಹೋದರೆ, ಕ್ರೈಮ್ ಸೀನ್ ಹೋದರೆ ಅಲ್ಲಿ ಯಾವ ರೀತಿ ಫೋಟೋ ತೆಗಿಬೇಕು ಅನ್ನೋದ್ರ ಬಗ್ಗೆ ಭಾಳ ನಾಜುಕರಿ ಸರ್. ಅಲ್ಲಿ ಪ್ರತಿಯೊಂದು ವಸ್ತುನು ಅಲ್ಲಿ ಕ್ಲಿಯರ್ ಇರ್ತದೆ ಅಲ್ಲರಿ, ಅದನ್ನು ಯಾವ ರೀತಿ ನಾವು ಫೋಟೋ ತಗೋಬೇಕು, ಫಿಂಗರ್ ಪ್ರಿಂಟ್ ತೆಗಿಬೇಕು ನಾವು, ಅವ್ರ ಐಡೆಂಟಿಫಿಕೇಶನ್ ಫೇಸ್ ಹೆಂಗೆ ತೆಗಿಬೇಕು ನಾವು, ಇದೊಂದು ಥರ ಫೋಟೋಗ್ರಫಿ ಇರುತ್ತೆ ಸರ್. ಇದೊಂದು ಭಾಗ ನಮ್ಮ ಕ್ರೈಮಲ್ಲಿ ಬರುವಂಥ ಫೋಟೋಗ್ರಫ್ ಒಂದು ಬೇರೆ. ಅಕಸ್ಮಾತ್ ನಾವು ವೈಲ್ಡ್ ಲೈಫ್ ಹೋಗಿಬಿಟ್ರೆ, ವೈಲ್ಡ್ ಲೈಫಲ್ಲಿ ಫೋಟೋಗ್ರಫ್ ಮಾಡಬೇಕಾದ್ರೆ ಅಲ್ಲಿ ಭಾಳ ಪೇಷನ್ಸ್ ಅಂತ ಕೆಲಸ ಮಾಡಬೇಕು ಸರ್. ಅಲ್ಲಿ ನಾವು ಪೇಷನ್ಸ್ ಜೊತೆಗೆ ನಮ್ಮ ಕ್ಯಾಮ್ರಾ ಜೊತೆಗೆ ನಾವು ವರ್ಕ್ ಮಾಡ್ತಾ ಇರಬೇಕು ಸರ್. ಅಲ್ಲಿ ಅವಾಗ ಅವನ ಕ್ಯಾಮ್ರಾ ನೋಡ್ತಾ ಇರಬೇಕು, ಯಾವ ರೀತಿ ಕ್ಯಾಮ್ರಾನ ಹೆಂಗೆ ಅಪರ್ಚರ್ ಹೆಂಗಿದೆ, ನಾವು ಸ್ಪೀಡ್ ಯಾವ ರೀತಿ ಇದ್ದೀವಿ, ಯಾವ ರೀತಿ ನಾವು ಫೋಟೋನ ಕ್ಲಿಕ್ ಮಾಡಬೇಕು, ಯಾವ ಸಮಯದಲ್ಲಿ ನಾವು ಕ್ಲಿಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಯ ಪ್ರಜ್ಞೆ ಇದ್ಬಿಟ್ರೆ ಸಾಕು ಸರ್, ಅದರಲ್ಲಿ ನಾವು ಫೋಟೋಗ್ರಫಿ ಮಾಡಲಿಕ್ಕೆ ಭಾಳ ಸೂಕ್ತ ಆಗುತ್ತೆ ಅದರಲ್ಲಿ.
0: ಕ್ಯಾಮ್ರಾ ಅಂತ ತಕ್ಷಣ ಒಂದು ಪ್ರಶ್ನೆ, ತಮ್ಮ ಅನುಭವದ ಪ್ರಕಾರ ಹಳೆ ಕ್ಯಾಮ್ರಾ ಹೇಗಿತ್ತು ಆ್ಯಂಡ್ ಈಗಿನ ಕ್ಯಾಮ್ರಾ ಹೇಗಿದೆ, ಏನಾದ್ರು ವ್ಯತ್ಯಾಸ ತಿಳಿಸ್ಬೋದಾ? ಫಸ್ಟ್ ಹಳೆ ಕ್ಯಾಮ್ರಾ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸಿ.
1: ಹಳೆದ ಕ್ಯಾಮ್ರಾ ಅಂತ ನಾವಂತೂ ಜಾಸ್ತಿ ಬಳಸಿಲ್ಲ, ಭಾಳ ಅಂದ್ರೆ ಒಂದಷ್ಟು ನಮಗೆ ಗೊತ್ತಿದ್ದದ್ದು ಒಂದು 5 ಯೂಸ್ ಮಾಡಿದೀವಿ. ಓಲ್ಡ್ ಕ್ಯಾಮ್ರಾ, ಜಿನಿತ್ ಕ್ಯಾಮ್ರಾ, ಕೋಶಿನಾ, ನಿಕಾನ್, ಅವಾಗೂ ಇವೆ ಹೆಸರು ಇವೆ ಇದಾವೆ. ಅದು ಇತ್ತೀಚೆಗೆ ಅವಾಗ ರೀಲ್ ಕ್ಯಾಮ್ರಾ ಬರ್ತಿದ್ರು, ರೀಲು ಡೆವಲಪ್ಮೆಂಟ್ ಮಾಡೋದು ಬ್ಲ್ಯಾಕ್ ಆ್ಯಂಡ್ ವೈಟ್, ನಾವು ನೋಡಿದ್ದು ಕಲರ್ ರೀಲು. ನಮಗಿಂತ ಹಿಂದಿನವ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದಾರೆ, ನಮ್ಮ ಫ್ರೆಂಡ್ ಸರ್ಕಲ್ದಾಗೆಲ್ಲ ಅವ್ರ ಫಾದರ್ ಎಲ್ಲ ಇರ್ತೀವಿ, ನೋಡಕ್ಕೆ ಹೋಗ್ತಿದ್ದೀವಿ ಅಷ್ಟೇ ನಾವು. ಅದ್ರದ್ದು ಜಾಸ್ತಿ ನಮಗೆ ಅನುಭವ ಕಡಿಮೆ. ಆದರೆ ಇತ್ತೀಚೆಗೆ ಡಿಜಿಟಲ್ಕ್ಕಿಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅವಿಶ್ ಜಾಸ್ತಿ ಇದೆ ರೀ ಈಗಿನ ಕಲರ್ ಫೋಟೋಗ್ರಫಿಕ್ಕಿಂತ.
0: ಹೌದಾ?
1: ಹಾಂ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇವತ್ತಿನವ್ರಿಗೆ ನಮ್ಮ ಕಡೆದು ಒಂದಷ್ಟು ಫೋಟೋ, ನಾವು ಹೈಸ್ಕೂಲಿಗೆ ಹೋಗುವಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಇವತ್ತಿನವ್ರಿಗೆ ಐ ಡಿ ಫೋಟೋ ನನ್ನ ಹತ್ತಿರದವು, ಇವತ್ತಿನ ಫೋಟೋನು ನನ್ನ ಹತ್ತಿರ ಉಳಿದಿಲ್ಲ, ನಿನ್ನೆ ಮೊನ್ನೆ ತೆಗೆದದ್ದು ಇವತ್ತಿಲ್ಲ ನಮ್ಮ ಹತ್ತಿರ.
0: ನಿಜ, ಇದು ನಾವು ಅನುಭವಿಸಿದ್ದೇವೆ. ಫೋಟೋಗ್ರಫಿ ಡೆವಲಪ್ಮೆಂಟ್ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ತಲೆಯಲ್ಲಿ ಬರುವುದು ಈ ಸಿನಿಮಾ ಸೀರಿಯಲ್ಗಳಲ್ಲಿ ನೋಡಿರುವ ಆ ದೃಶ್ಯ, ಕತ್ತಲ ಕೋಣೆಯಲ್ಲಿ ರೆಡ್ ಲೈಟ್ ಆನ್ ಮಾಡಿ ನೀರಲ್ಲಿ ಹಾಕಿ, ಅದೇನಿತ್ತು ಅದು? ಅಂದ್ರೆ ಒಂದು
2: ಕೆಮಿಕಲ್ಸ್ ಬರ್ತದೆ ಸರ್.
0: ಹೌದು,
2: ಆ ಕೆಮಿಕಲ್ ಅನ್ನು ನೀವು ಒಂದು ಟ್ರೇ ಇರ್ತದೆ, ಒಂದು ವೈಡ್ ಒಂದು ಟ್ರೇ ಒಂದಿರುತ್ತೆ, ಒಂದು ಕೆಮಿಕಲ್ ಟ್ರೇ ಇರುತ್ತೆ, ಅದರಲ್ಲಿ ಫುಲ್ ಆಗಿ ಕತ್ತಿರುತ್ತೆ, ಒಂದೇ ಒಂದು ಬಲ್ಬ್ ಇರುತ್ತೆ, ಸಣ್ಣ ಲೈಟ್ ಇರುತ್ತೆ. ಬಟ್ ನೀವು ಅಲ್ಲಿ ನಿಮಗೆಲ್ಲ ಕಾಣುತ್ತೆ ಸರ್, ಅಲ್ಲಿ ಫಸ್ಟ್ಗೆ ಅವಳು ಏನು ಕಾಣಲ್ಲ, ಸ್ವಲ್ಪ ಸಮಯದಲ್ಲಿ ತಗೋ

0: ಈ ಫೋಟೋ ಕೆಲವೊಂದಷ್ಟು ಕೆಮಿಕಲ್ ಪ್ರಿಂಟು ಇದೆ, ಇತ್ತೀಚೆಗೆ ಕೆಮಿಕಲ್ ಪ್ರಿಂಟು ಇದೆ, ಡಿಜಿಟಲ್ ಇದೆ, ಈ ಪೇಪರ್ಸ್ ಪ್ರಿಂಟಿಂದ ಮಾಡ್ತಾರೆ. ಈಗ ವೆರೈಟಿ ವೆರೈಟಿ ಪೇಪರ್ ಎಲ್ಲ ಬರ್ತಾ ಇದಾವ್ರಿ ಈಗ. ಆದರೆ ಅದಕ್ಕಿಂತನೂ ಇನ್ನೂ ಈ ಹೊಸ ಟೆಕ್ನಾಲಜಿ ಅದಕ್ಕಿಂತ ಫಾರ್ವರ್ಡ್ ಇದೆ ಇವಾಗ. ಆದರೆ ನಾವು ಅದ್ರದ್ದು ಗೊತ್ತಿಲ್ಲ ಅಂತೇಳಿ ನಾವು ಹೇಳ್ಬೋದು ಅಷ್ಟೇ. ಜಾಸ್ತಿ ಇತ್ತೀಚೆಗೆ ಅದಕ್ಕಿಂತನೂ ಅವಿಶ್ವಾಸ ಇದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಪರಿಪೂರ್ಣ ಅಲ್ಲ, ಇನ್ನು ಕಲಿಬೇಕದು ಭಾಳ ಇರ್ತೈತಿ. ಯಾವುದು ಕ್ಲಿಯರ್ಫಿಕೇಶನ್ ಹಿಂಗೈತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೊಸ ಇವತ್ತಿಂದ ನಾಳೆ ಇರಲ್ಲ. ಅದಕ್ಕೆ ಹೊಸ ಟೆಕ್ನಾಲಜಿ ಬಳಸ್ಕೊಂತ ಈಗ ಈ ಇತ್ತೀಚಿನ ಕ್ಯಾಮ್ರಾ ಹೈ ರೆಂಡ್ ಕ್ಯಾಮ್ರಾ ಬಂದಿದ್ದಾವ್ರಿ ಇವಾಗ. ಡಿಜಿಟಲ್ದು ಒಂದು ಬಟನ್ ಹೊಡೆದ್ರೆ ಒಂದು ಸೆಕೆಂಡ್ ನೂರಾರು ಕ್ಲಿಕ್ ಕ್ಲಿಕ್ ಆಟೋಮೆಟಿಕ್ ಫೋಟೋಗ್ರಫಿ ಆಗ್ತವೆ. ಒಂದು ಬಟನ್ ನೋಡಿದ್ರೆ ಅವಾಗ ಹಂಗಿಲ್ಲ, ಒಂದು ಫೋಟೋ ಒಮ್ಮೆ ಒಂದೇ ಬರ್ತಿತ್ತು, ಅವಾಗ ಒಂದು ಫೋಟೋ ಫೇಲ್ ಆಗ್ತಿರ್ಕಿಲ್ಲ. ಈಗ ನಾವು ಒಂದು ಡಿಜಿಟಲಾಗಿ ಒಂದು 10 ಫೋಟೋ ಹೊಡಿತೀವಿ, ಅದರಲ್ಲಿ ಒಂದು ಎರಡು ಅರಸ್ತೀವಿ. ಅವಾಗ ಹಂಗಿಲ್ಲ, ಒಂದೇ ಒಂದು ರೀಲ್ದ ಒಂದೇ ಫೋಟೋ ಕ್ಲಿಕ್ ಮಾಡಬೇಕು. ಅವತ್ತು ಅದರಲ್ಲಿ 36 ಫಿಲ್ಮ್ ಇರ್ತಿದ್ವು, ಅದರಲ್ಲಿ ಒಂದು ಫೇಲ್ ಆಗ್ತಿರ್ಕಿಲ್ಲ ನಾವು. ಅವಾಗ ಒಂದು 5 ವರ್ಷ ನಾವು ಮಾಡಿದ್ವಿ ಖರೆ, ಅದರಲ್ಲಿ ಒಂದು ಫೇಲ್ ಆಗಲ್ದಾಗ ನಾವು ಫೋಟೋಗ್ರಫಿ ಮಾಡೋದು, ಅದು ಅಷ್ಟು ಇಂಟ್ರೆಸ್ಟ್ ಇತ್ತು ಅದರಲ್ಲಿ. ಈಗಿಲ್ಲ, ಹೊಡೆಯಪ್ಪ ಈಗ ಒಂದು 4 ನೋಡೋ ಅದರಲ್ಲಿ ಚಾಯ್ಸ್ ಮಾಡೋಂತ ಈಗಂತಾರೆ. ಅವಾಗ ಹಂಗಿರಲಿಲ್ಲ, ಒಂದೇ ಕೊಡ್ಬೇಕು ನಾವು. ಆಮೇಲೆ ನಾವು ಅವಾಗೆಲ್ಲ ಇವು ಹಳ್ಳಿಯೊಳಗೆಲ್ಲ ತೀರ್ಕೊಂಡಿದ್ದೆಲ್ಲ ಜನ ಇರ್ತಿದ್ರಲ್ಲ ಫೋಟೋರು, ಅವು ಫೋಟೋ ಪೂಜೆ ಮಾಡಬೇಕಾದ್ರೆ ಫೋಟೋ ಬೇಕಾಗ್ತಿದ್ವು. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಪ್ರಿಂಟ್ ಮಾಡಿ ನಾವು ಆರ್ಟ್ ಇರೋದ್ರಿಂದ ಅದನ್ನು ಕೈಲಿ ಪೇಂಟಿಂಗ್ ಮಾಡ್ತಿದ್ವಿ. ಈಗ ಅದು ಜನ ಬ್ಯಾಕ್ಗ್ರೌಂಡ್ ಕೇಳ್ತಿದ್ರು ಫೋಟೋಗ್ರಫಿ ಒಳಗೆ, ಇಲ್ಲ ಅದು ಕಲರ್ ಮಾಡಿಕೊಡ್ರಿ ಅಂತ. ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಮಾಡಿ ಅದರಲ್ಲಿ ಫ್ಯೂಜಿ ಕಲರ್ ಅಂಥೇಳಿ ಪೇಪರ್ಸಲ್ಲಿ ಪ್ರಿಂಟ್ ಬರ್ತಿದ್ವು. ಅವಾಗ ನಾವು 2000 ಹ್ಯಾಂಡ್ ವರ್ಕ್ ಮಾಡಿ ಫ್ರೇಮ್ ಮಾಡಿ ಎಲ್ಲ ನಾವು ಕೊಡ್ತಿದ್ವಿ ಅವಾಗ. ಈಗೆಲ್ಲ ಮಷಿನ್ ಎಲ್ಲ ಕಂಪ್ಯೂಟರ್ ಇದರಲ್ಲೇ ಮಾಡ್ತೀವಿ, ಅವಾಗ ಹ್ಯಾಂಡ್ ವರ್ಕ್ ಮಾಡಿದ್ವಿ ನಾವೆಲ್ಲ.
1: ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದು. ನೀವು ಹ್ಯಾಂಡ್ ವರ್ಕ್ ಅಂತ ತಾವು ಹೇಳಿದ್ರಿ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದು? ಏಕೆಂದ್ರೆ ಕೇಳುಗರಲ್ಲಿ ಬಹಳಷ್ಟು ಜನ ತಮ್ಮ ಒಂದು ಹಳೆ ನೆನಪು ಅವರಿಗೂ ಗೊತ್ತಾಗುತ್ತೆ, ಅಂಡ್ ಯುವಕ ಯುವತಿಯರಿಗೆ ಇದು ಒಂದು ಒಳ್ಳೆಯದಾದಂತಹ ಒಂದು ಅನುಭವ. ಏಕೆಂದ್ರೆ ಇದು ಗೊತ್ತಿರುವುದಿಲ್ಲ ಈಗೆಲ್ಲರಿಗೂ. ಬಹಳ ಮುಖ್ಯವಾಗಿ ಡಿಜಿಟಲ್ ಎರಾನಲ್ಲಿ ನಾವಿದ್ದೇವೆ, ತಕ್ಷಣ ನಮಗೆ ಗೊತ್ತಾಗುತ್ತೆ ಈ ಫೋಟೋ ಬೇಡ, ಈ ಫೋಟೋ ಡಿಲೀಟ್ ಮಾಡುವಂತ. ತಾವ ಪೇಂಟಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಏಕೆಂದ್ರೆ ಫೋಟೋಗ್ರಾಫರ್ ಅಂದ್ರೆ ನಾವು ತಿಳ್ಕೊಂಡ್ವಿ ಕ್ಯಾಪ್ಚರ್ ಮಾಡೋದು, ಡೆವಲಪ್ ಮಾಡೋದು, ಆಮೇಲೆ ವಾಪಸ್ ಕೊಟ್ಬಿಡೋದು. ಪೇಂಟಿಂಗ್ ಕೂಡ ಮಾಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಯಾಕಂದ್ರೆ ನಾವು ಆರ್ಟ್ ಕಲಿತೋಳ ಸಂದರ್ಭದಲ್ಲಿನ ಈ ಸವದತ್ತಿಯಲ್ಲಿ ಕಾಲೇಜಲ್ಲಿ ಆರ್ಟ್ ಕಲ್ತಿದ್ದೀವಿ. ಅದು ಕಲ್ಕೊಂತ ಈ ಫೋಟೋಗ್ರಫಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಕೆಲವೊಂದು ಫೋಟೋಗ್ರಫಿ ಒನ್ ಡೇದಾಗ ಕೊಡ್ತಿದ್ವಿ ನಾವು. ಅವಾಗ 3-4 ದಿವಸ ಕೇಳ್ತಿದ್ರು, ಅವಾಗೂ ಒಂದು ಬೇರೆ ಕಡೆ ಎಲ್ಲ ಯಾರಿಗೆ ಕೊಟ್ಟರೆ 2 ದಿವಸ ಬೇಕು 3 ದಿವಸ ಬೇಕು ಅಂತಿದ್ರು. ಯಾಕಂದ್ರೆ ಕಲರ್ ಮಾಡಿ ಒಬ್ಬ ಫೋಟೋಗ್ರಫರ್ ಬೇರೆದವ್ರು ಇದ್ದವ್ರು ತೊಗೊಂಡು ಅದನ್ನು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಫ್ರೇಮ್ ಮಾಡೋಕ್ಕೆ 2-3 ದಿವಸ ಓದ್ತಿದ್ರು. ನಾವೆಲ್ಲ ಒಂದೊಂದು ದಿವ್ಸದಾಗ ಮಾಡ್ತಿದ್ವಿ ಅವಾಗ. ಅವಾಗೂ ಅಂದರೆ ಯಾಕಂದ್ರೆ ಎಲ್ಲನೂ ನಾವೇ ಮಾಡ್ತಿದ್ದೀವಿ. ಅದರಲ್ಲಿ ಬೇರೆ ಉಳಿದಿನ್ನೊಬ್ರು ಫೋಟೋಗ್ರಫರ್ ಫ್ರೇಮ್ ತಯಾರು ಮಾಡೋದು ಒಂದು ಕಡೆ, ಫೋಟೋಗ್ರಫಿ ಒಂದು ಕಡೆ, ಕೆಳಗೆ ಹೆಸರು ಒಬ್ಬರ ಕಡೆ ಬರ್ಸಿದ್ರು. ಅದಕ್ಕೆ ನಾವು ಕಲಿತಾಗ ಫೋಟೋಗ್ರಫಿ ಮಾಡಬೇಕನ್ನೋ ಉದ್ದೇಶನ ಇದರಿಂದ ಬಂದಿದ್ದು. ಎಲ್ಲವೂ ನಾವು ಮಾಡ್ಬೋದಲ್ಲ, ಫೋಟೋಗ್ರಫರ್ ಆರ್ಟಿಸ್ಟ್ ಇದ್ದವ್ರು ಫೋಟೋಗ್ರಫಿ ಎರಡೂ ಮಾಡ್ಬೋದಲ್ಲ ಅಂತೇಳಿ ಪ್ರಾರಂಭ ಮಾಡಿದ್ದು ಫೋಟೋಗ್ರಫಿ ನಾವು.
1: ತಾವು ಪ್ರಾರಂಭ ಮಾಡಿರುವಾಗ ಒಂದು ಇದು ಫೋಟೋಗ್ರಫಿ ಒಂದು ಕ್ಷೇತ್ರ ಅಥವಾ ಫೋಟೋಗ್ರಫಿ ಅನ್ನೋ ಒಂದು ಕಲೆ ಪ್ರಾರಂಭ ಮಾಡಿರೋ ಕಾರಣ ಕೇಳ್ಬೋದಾ?
2: ಸರ್, ನಾನು ಮುಂಚೆ ಒಂದು ಪೇಂಟಿಂಗ್ ಡಿಪ್ಲೊಮಾ ಆಗಿದೆ ಸರ್. ಅಂದರೆ ಜಿ ಡಿ ಆರ್ಟ್ ಮಾಡಿದ್ದೀನಿ, ಗೌರ್ಮೆಂಟ್ ಡಿಪ್ಲೊಮಾ ಅಂದರೆ ಫೈನ್ ಆರ್ಟ್ನಲ್ಲಿ ಡಿಪ್ಲೊಮಾ ಮಾಡಿದ್ದೀನಿ. ಡಿಪ್ಲೊಮಾ ಮಾಡಿದ ನಂತರ ನನಗೆ ಜಾಬ್ಗೋಸ್ಕರ ಟೀಚರ್ ಪೋಸ್ಟ್ ಭಾಳ ಕಮ್ಮಿ ಸರ್ ಆ ಟೈಮ್ದಲ್ಲೆಲ್ಲ. ತದನಂತರ ನಾನು ಮಾಡಿದೆ ಇಲಾಖೆಯಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂನಲ್ಲಿ ನಾನು ಪಾಸಾಗಿ ನಾನು ಕಾನ್ಸ್ಟೇಬಲಾಗಿ ವರ್ಕ್ ಮಾಡ್ತಾಯಿದ್ದೆ. ವರ್ಕ್ ಮಾಡುವಾಗ ನನ್ನ ಎಜುಕೇಷನ್ ನೋಡಿ, ಅಂದರೆ ನನ್ನ ಆರ್ಟ್ ಫೀಲ್ಡ್ ನೋಡಿ, ಆರ್ಟ್ ನೋಡಿ, ಅವು ಎಸ್ ಪಿ ಸಾಹೇಬ್ ನೀನು ಫೋಟೋಗ್ರಫಿ ಯಾಕೆ ಮಾಡಬಾರ್ದಪ್ಪ ಅಂತ ನನಗೆ ಒಂದು ಆಹ್ವಾನ ಇಟ್ಟಿರುವಾಗ, ಈ ರೀತಿ ನೀವು ಡ್ರಾಯಿಂಗ್ ನಮ್ಮಲ್ಲಿ ಒಂದು ಪೋಸ್ಟ್ ಇದೆ, ನೀವು ಫೋಟೋಗ್ರಫಿ ಮಾಡ್ಬೋದಾ ಅಂತ ಕೆಲಸ. ನಾನು ವಿಚಾರ ಮಾಡಿದೆ ನನ್ನ ಇಲಾಖೆಗೆ ಮತ್ತು ನನ್ನ ಫೋಟೋಗ್ರಫಿಗೆ ನನ್ನ ಆರ್ಟಿಗೆ ಒಂದೇ ಲೈನ್ ಬಂದುಬಿಡ್ತಲ್ಲ, ಒಂದೇ ಕ್ಷೇತ್ರದಲ್ಲಿ ಬಂದ್ರಿಂದ ನನಗೆ ಭಾಳ ಇಂಟ್ರೆಸ್ಟಿಂಗ್ ಬಂತು ಅವಾಗ. ಅಲ್ಲಿಂದ ನಾನು ಮಾಡಿದೆ ಪೇಂಟಿಂಗ್ನು ಮಾಡ್ತಾಯಿದ್ದೆ ಪ್ಲಸ್ ಫೋಟೋಗ್ರಫಿ ಮಾಡ್ತಾಯಿದ್ದೆ. ನಾನು ನಮ್ಮಲ್ಲಿ ಅಂತ ಬಂದೋಬಸ್ತಿಯಲ್ಲಿ ಮಾಡ್ತಾಯಿದ್ದೆ, ಕ್ರೈಮ್ ಸೀನ್ ಮಾಡ್ತಾಯಿದ್ದೆ. ಈ ಥರ ಮಾಡ್ತಾ ಮಾಡ್ತಾ ಒಂದು ಹಾಬಿ, ಅದೊಂದು ಹಾಬಿ ಸ್ಟಾರ್ಟ್ ಆಗಿಬಿಡ್ತು ಅವಾಗ. ಅಲ್ಲಿಂದ ಫೋಟೋಗ್ರಫಿನ ನಿರಂತರವಾಗಿ ಮಾಡ್ಕೋತ ಬರ್ತಾಯಿದ್ದೀನಿ ಸರ್. ಇಲ್ಲಿಂದ ನಾನು ಫೋಟೋಗ್ರಫಿಯಲ್ಲಿ ಮತ್ತು ವಿಡಿಯೋಗ್ರಫಿಯಲ್ಲಿ ಒಂದು ನ್ಯಾಷನಲ್ ಮೆಡಲ್ ಇದೆ ಸರ್. ಒಂದು ನ್ಯಾಷನಲ್ ಗುಜರಾತ್ನಲ್ಲಿ ನಮ್ಮ ಪೊಲೀಸ್ ಡ್ಯೂಟಿ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ಸುಮಾರು ಒಂದು ನಾನು ಇಲಾಖೆ ಸೇರಿ 2 ವರ್ಷ ಆಗಿತ್ತು ಅಷ್ಟೇ. ಇವಾಗ ಪ್ರೊಫೆಷನಲ್ ಫೀಲ್ಡ್ ಬಿಲ್ಡು ನಾನು ಡ್ಯೂಟಿ ಮಾಡ್ತಾಯಿದ್ದೆ. ಅವಾಗ ನಾನು ಡ್ಯೂಟಿ ಮಿಟ್ ಹೋಗಿದ್ದೆ ಅವಾಗ ನ್ಯಾಷನಲಲ್ಲಿ. ಅಲ್ಲಿ ವಿಡಿಯೋಗ್ರಫಿ ನನಗೆ ಸಿಲ್ವರ್ ಮೆಡಲ್ ಆಗಿತ್ತು ಸರ್ ಆ ಟೈಮ್ದಲ್ಲಿ. ಅದರಿಂದ ನನಗೆ ಹಾಗೆ ಅದು ಉತ್ತೇಜನ ಕೊಡ್ತಾ ಕೊಡ್ತಾ ಕೊಡ್ತಾ ಪೇಂಟಿಂಗು ಮಾಡ್ಕೊತೀನಿ, ನಾನು ಫೋಟೋಗ್ರಫಿ ಮಾಡ್ತಾ ಮಾಡ್ತಾ ನನ್ನ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಇವಾಗ ಪ್ರೆಸೆಂಟಿವಾಗಿ ಫೋಟೋ ಮಾಡ್ತಾ ಇದ್ದೀನಿ.
1: ಕ್ರೈಮ್ ಸೀನ್ ಬಗ್ಗೆ ತಾವು ಹೇಳಿದ್ರಿ, ಕ್ರೈಮ್ ಸೀನ್ ಫೋಟೋಗ್ರಫಿ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಏಕೆಂದರೆ ಅದ್ರ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಹೆಂಗೆ, ಯಾವ ಮೈಂಡ್ ಸೆಟ್ನಿಂದ ಮಾಡಬೇಕು, ಯಾವ ಆ್ಯಂಗಲ್, ಅದೆಲ್ಲ ಸ್ವಲ್ಪ ವಿವರವಾಗಿ ತಿಳಿಸಿ
2: ಸರ್. ಹಿಂಗೆ ಒಂದು ಕ್ರೈಮ್ ಸೀನಲ್ಲಿ ಸರ್ ಮುಂಚೆ ಹೋಗ್ಬೇಕು, ಫೋಟೋಗ್ರಫಿ ಹೋಗ್ಬೇಕಾದ್ರೆ ಆ ಕ್ರೈಮ್ ಸೀನಲ್ಲಿ ಯಾವುದೇ ರೀತಿಯಿಂದ ವಸ್ತುವನ್ನು ಆ ಕಡೆ ಕಡೆ ಯಾರು ಮುಂಚೆ ಯಾರು ಹೋಗಲೇ ಬರ್ತದೆ ಅದರಲ್ಲಿ. ಅಟ್ಲೀಸ್ಟ್ ಈಗ ಫಿಂಗರ್ ಪ್ರಿಂಟ್ ಬರೋವರಿಗೆ ಮತ್ತು ಅಥವಾ ಫೋಟೋಗ್ರಫ್ ಬರೋವರಿಗೆ ಅದು ಕ್ರೈಮ್ ಸೀನ್ ಇನ್ನೂ ಡಿಸ್ಟ್ರೈಬ್ ಮಾಡಲಿಕ್ಕೆ ಹೋಗ್ಬಾರ್ದು, ಹಾಗೆ ಇರ್ಬೇಕು ಅದರಲ್ಲಿ. ತದನ್ನ ಹೋದ ನಂತರ ಅಲ್ಲಿ ಯಾವ ರೀತಿ ಕಾಣುತ್ತೆ ಫೋಟೋಗ್ರಫ್, ಫಸ್ಟಿಗೆ ಒರಲ್ ಸೀನ್ ಒಂದು ಸಿಗುತ್ತೆ. ಮಲ್ಡ ಸೀನಲ್ಲಿ ಯಾವ ರೀತಿ ನಿಮ್ಮ ಸೀನ್ ಕಾಣುತ್ತೆ ಆ ಥರನೇ ಒಂದು ಫೋಟೋ ತೆಗಿಬೇಕು ಫಸ್ಟಿಗೆ ಎಲ್ಲ ಸರ್. ಅಂದರೆ ಯಾವ ವಸ್ತು ಎಲ್ಲಿದೆ, ಎಲ್ಲಿ ಏನಿದೆ ಎಲ್ಲ. ಅಂದರೆ ಆ ನಂತರ ಎಡ್ ಬಿಡುತ್ತೆ ಅಂದರೆ ಯಾರು ಬಾಡಿ ಇರ್ಬೋದು ಅನ್ನುವಂಥ ಒಂದು ಅವ್ರ ಫೇಸನ್ನು ಕ್ಲೋಸಪ್ ತೆಗಿಬೇಕು ನಾವು ಅಲ್ಲಿಂದ. ಆಮೇಲೆ ಇರುವಂಥ ವಸ್ತುಗಳೆಲ್ಲನೂ ತೊಗೋಬೇಕು ಸರ್ ನೋಡಲಿ, ಯಾವ ರೀತಿ ಮಾಲ್ಟ್ ಆಗಿರ್ಬೋದು ಅಥವಾ ಏನು ಡಕಾಯತ್ ಹೆಂಗೆ ಇದೆ ಅಂತ, ಯಾವ್ಯಾವ ಕ್ಲೂ ಸಿಗುತ್ತೆ ಸರ್, ಎಲ್ಲ ಕ್ಲೂಸ್ ಎಲ್ಲ ತೆಗೆದಿಟ್ಕೊಂಡು ಕ್ಲೂಸ್ ಅದನ್ನು ಫೋಟೋ ತೆಗಿಬೇಕು ಸರ್ ನಾವು ಅದರಲ್ಲಿ. ಆಮೇಲೆ ನಿಮ್ಮ ಫಿಂಗರ್

0: ಸಿಗ್ಬೋದು, ಚಾನ್ಸ್ ಪ್ರಿಂಟ್ ಸಿಗ್ಬೋದು, ಸಿಕ್ಕಿದ್ರೆ ಅದೊಂದು ಕಾಪಿ ಪ್ರಿಂಟ್ ಮಾಡಿಬಿಟ್ರೆ ಓವರ್ಆಲ್ ನಾಲ್ಕು ಸೀನ್ ನಾಲ್ಕು ಫೋಟೋ ತಗೊಂಡ್ಬಿಟ್ರೆ ಸಾಕಾಗ್ಬಿಡುತ್ತೆ ಅಲ್ಲಿ ಸರ್.
1: ತಮ್ಮ ಮೊದಲನೇ ಎಕ್ಸ್ಪೀರಿಯನ್ಸ್ ತಿಳಿಸ್ಬೋದಾ, ಏಕೆಂದರೆ ಇದು ನಾರ್ಮಲ್ ಅಲ್ಲ ಕ್ರೈಮ್ ಸೀನ್ ಫೋಟೋಗ್ರಫಿ, ತಮ್ಮ ಮೊದಲನೇ ಎಕ್ಸ್ಪೀರಿಯನ್ಸ್.
0: ಸರ್ ಹೆಂಗಾಗುತ್ತೆ ಸರ್, ಕ್ರೈಮ್ ಸೀನ್ ಮರ್ಡರ್ ಸೀನ್ ನೋಡೋಕೆ ಆಗಲ್ಲ, ನಮ್ಮ ಫಸ್ಟ್ ಟೈಮ್ ಹೋದಲ್ಲಿ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನಮ್ಗೆ ಭಯ ಬರುತ್ತೆ, ನೋಡಿದ ತಕ್ಷಣ ಏನಪ್ಪ ಇದು ಏನಾಗಿದೆ ಗೊತ್ತಾಗಲ್ಲ ಒಮ್ಮೆ. ಬಟ್ ಹೆಂಗಾಗುತ್ತೆ ಅದು ಅಲ್ಲಿ ಹೋದಂತರ ನಮ್ಮ ಸೀನಿಯರ್ ಆಫೀಸರ್ ಇರ್ತಾರಲ್ಲ, ಈ ಥರ ಮಾಡಬೇಕು ಹಿಂಗೆ ಮಾಡಬೇಕು ಗೈಡ್ ಮಾಡ್ತಾರಲ್ಲ, ಫಸ್ಟ್ಗೆಲ್ಲ ಈ ಥರ ತೆಗಿಬೇಕು ಪಾನೀನು, ಹಿಂಗೆ ಮಾಡಬೇಕು ಕೆಲಸ ಅಲ್ಲ, ಈ ಥರ ಮಾಡಬೇಕು, ಆವಾಗ ಸ್ವಲ್ಪ ಧೈರ್ಯ ಬರುತ್ತೆ ಸರ್. ಇಲ್ಲಾಂದರೆ ನೀವು ಸಡನ್ನಾಗಿ ಹೋಗಿಬಿಟ್ರೆ ನಿಮ್ಗೆ ಧೈರ್ಯ ಬರಲ್ಲ ಅಲ್ಲಿ ಹೋಗಲೇ, ಯಾಕೆ ಭಯಾನಕಾಯಿ ಇರ್ತಕ್ಕಂಥ ಇರ್ತಾರೆ ಸರ್ ಅಲ್ಲಿ. ಅವಾಗ ಅವ್ರು ಹೇಳ್ತಾ ಹೇಳ್ತಾ ಹೋದಾಗ ನಾನು ಫೋಟೋಸ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೆ ಸರ್. ಅದು
1: ಬಹಳ ಮುಖ್ಯವಾಗಿ ಈ ಒಂದು ವಿಷಯದ ಕುರಿತು ನಾವು ಮಾತನಾಡ್ತಿದ್ದೇವೆ ಸ್ನೇಹಿತರೆ. ಇದು ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಹಣ ದಿನ. ಈ ಒಂದು ದಿನದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿ ಪುಂಡಲಿಕ್ ಕೆ ಬಡಿಗೇರ್ ಅವರು ಹಾಗೂ ಸುಮಾನಂದ್ ಮಾರುತಿ ಗಡ್ಕರಿ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಸರ್, ಛಾಯಾಗ್ರಹಣ ಅಥವಾ ಫೋಟೋಗ್ರಫಿ ಆರಂಭ ಮಾಡೋ ತಮ್ಮ ಜೀವನದ ಮೊದಲನೇ ಒಂದು ಏನಂತಾರೆ ಅನುಭವವನ್ನು ಹಂಚ್ಕೋಬಹುದಾ?
2: ನಾವು ಫಸ್ಟ್ ಪ್ರಾರಂಭ ಮಾಡಿದ್ದು ನಮ್ಮ ಸವದತ್ತಿ ತಾಲೂಕು ನಮ್ಮ ಹಳ್ಳಿಯಿಂದ ಸುಮಾರು 97 ಡಿಸೆಂಬರ್ 31 ನಾನೊಂದು ಸೆಕೆಂಡ್ ಹ್ಯಾಂಡ್ ಜಿನಿತ್ತು 2500 ಕೊಟ್ಟು ತೊಗೊಂಡಿದ್ದೆ ಪ್ರಾರಂಭ. ಅದು ಒಂದು ತಿಂಗಳಾದ ತಕ್ಷಣ ಮತ್ತೆ ಬಂದು ಬೀಳ್ತಿತ್ತು, ಯಾಕಂದ್ರೆ ಅಷ್ಟು ಕಷ್ಟ ಆವಾಗ ಕ್ಯಾಮ್ರಾ ಕಲಿಬೇಕು. ಇದು ಮಾಡೋಕೆ ಕಾಲೇಜ್ ಜೊತೆ ಜೊತೆ ಇದನ್ನು ಫೋಟೋಗ್ರಫಿ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿದಲ್ಲಿ ಮೊದಲನೇ ಫೋಟೋದು ಪ್ರಾರಂಭ ಮಾಡಿ ನಮ್ಮದು ಹೆಮ್ಮೆ ಸವದತ್ತಿ ನಮ್ಮ ತಾಲೂಕು ಇದು ಅಂತೇಳಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ದೇವಿ ಫೋಟೋ ತೊಗೊಳಕ್ಕೆ ಹೋದ್ರೆ ತೆಗಿಸ್ಕೊಡ್ಲಿಲ್ಲ ಅಲ್ಲಿ, ಇಲ್ಲ ಗುಡಿಯಾಗ ಅವಕಾಶ ಇರೋದಿಲ್ಲ ಅಂತಾರೆ. ಆದರೆ ನಮ್ಮ ಅಲ್ಲಿ ಒಳಗೆ ಹೋಗುವಷ್ಟು ನಮಗೂ ಧೈರ್ಯ ಇರಲಿಲ್ಲ, ಒಬ್ಬರನ್ನ ಕರ್ಕೊಂಡು ಹೋಗಿ ಇಲ್ಲ ನಾವು ಹೊಸ ಕ್ಯಾಮ್ರಾ ತೊಗೊಂಡೆ ಅಂತೇಳಿ ಪ್ರಾರಂಭ ಮಾಡಿ ಇವತ್ತಿನವರೆಗೆ ಆ ದೇವಿ ಹತ್ತಿರ ಒಂದು ಫೋಟೋಗ್ರಾಫ್ ತೊಗೊಂಡಿದ್ದೆ ನಾನು ಫಸ್ಟಿಗೆ ಪ್ರಥಮವಾಗಿ ಹೊಸ ಅನುಭವ ಅಂದ್ರೆ. ನಂತರದಲ್ಲಿ ಶುರು ಮಾಡಿ ಆವಾಗ ಬಹಳಷ್ಟು ಜನ ಫೋಟೋಗ್ರಾಫರ್ ಕಡಿಮೆ, 10 ಒಬ್ಬರು ಅಂತಾರಲ್ಲ ಆ ಥರ ಇರ್ತಿದ್ದರು. ಜಾತ್ರೆ ನಿಬ್ಬಣೋ ಮತ್ತೊಂದು ಅಥವಾ ಏನೋ ಹಳ್ಳಿಯಲ್ಲಿ ಏನೋ ಕಾರ್ಯಕ್ರಮ ಅದು ಕರಿತಿದ್ದರು. ಆವಾಗ ನಾವು ಕ್ಯಾಮ್ರಾ ತೊಗೊಂಡು ಬಂದ ಕೂಡಲೇ ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಆವಾಗ ಮಂಡಳ ಪಂಚಾಯತಿ ಅಂತಿದ್ದೆವು. ಆವಾಗ ಗ್ರಾಮ ಸಭೆ ಪ್ರಾರಂಭ ಆದಾಗ ಫಸ್ಟ್ ನಮಗೆ ಕೆಲಸ ಕೊಟ್ಟಿದ್ದರು, ಒಂದು 10 ಫೋಟೋ ತೆಗಿಬೇಕು ಅಲ್ಲಿ ಗ್ರಾಮ ಸಭೆಗೆ ಅಂತೇಳಿ. ಯಾವ ತೆಗಿಬೇಕು ಹೆಂಗೆ ತೆಗಿಬೇಕು ಅಂತ ಅಲ್ಲಿ ಇದ್ದವ್ರಿಗೆ ಕೇಳಿದಾಗ ಸಾರ್ವಜನಿಕ ಕುಂತಿದ್ದೊಂದು, ಯಾಕಂದ್ರೆ ಲಿಮಿಟ್ ಇರ್ತಿತ್ತು ಅವಾಗ. ಸಾರ್ವಜನಿಕ ಕುಂತಲ್ಲಿ ಎಲ್ಲರೂ ಅದರಲ್ಲಿ ಬರಬೇಕು, ನಂತರ ಅಧಿಕಾರಿಗಳು ಹೇಳ್ತಿರ್ತಾರೆ ಅದು ಕಾಣಬೇಕು. ಒಂದು 2-3 ಫೋಟೋ ಹಿಡಿದಾಗ ಅಲ್ಲಿ ಏನು ನಡೆದಿದ್ದು ಎಲ್ಲನೂ ಇತಿಹಾಸ ತೋರಿಸ್ಬೇಕಂತ ಹೇಳ್ತಿದ್ರು ಅವಾಗ. ಈಗೆಲ್ಲ ಡಿಜಿಟಲ್ದಾಗ ಒಂದು 10 ತೆಗಿ ಅಂತ ಹೇಳ್ತಾರೆ, ಈಗಿಂದು ಮತ್ತು ಆಗಿನ ವ್ಯತ್ಯಾಸ. ಅವಾಗ 4-5 ಫೋಟೋದಲ್ಲಿ ಇಡೀ ಇತಿಹಾಸನ ತೋರಿಸ್ಬೇಕಲ್ಲಿ, ಅಂಥ ಸಂದರ್ಭ ನಮ್ಮಲ್ಲಿ ಪ್ರಾರಂಭ ಆಗಿತ್ತು. ಅದಕ್ಕೆ ಇದು ಕಲೆ ಅನ್ನೋದು ಬೇಕು ಫೋಟೋಗ್ರಫಿಗೆ, ಯಾಕಂದ್ರೆ ಅಂದಾಜು ಹೇಳ್ಬಿಡ್ತಾರೆ ಇದೆಲ್ಲನೂ ಬರಬೇಕಂದಾಗ ಅದನ್ನು ನಾವು ಮೈಂಡ್ ಸೆಟ್ ನಾವು ಇಟ್ಕೋಬೇಕು, ಅವ್ರು ಯಾರು ಇವ್ರು ಯಾರು ಅಥವಾ ಗೆಸ್ಟ್ ಯಾರು, ಇಂಥ ಪ್ರತಿಯೊಂದೂ ನಾವು ಅವ್ರಿಗಿಂತ ಪೂರ್ವದಲ್ಲಿ ನಮ್ಗೆ ಹಿಂಗಾಗಿ ಬರಬೇಕನ್ನುವಂಥ ಕಲೆ ನಮ್ಮಲ್ಲಿ ಬೇಕು. ಫೋಟೋಗ್ರಫಿ ತೆಗೆದ ನಂತರ ಮೊದಲು ಕಲೆ ನಮಗೆ ಬರಬೇಕು, ಇಂಥದ ಫೋಟೋ ತೆಗೀತೀನಿ ಅನ್ನೋದು ತೆಗಿಕ್ಕಿಂತ ಪೂರ್ವದಲ್ಲಿ ನಮ್ಗೆ ಕಣ್ಣಿಗೆ ಕಾಣಬೇಕು ಅದು, ಇದೇ ಥರ ನನಗೆ ಬೇಕನ್ನುವಂಥ ಹಂಬಲ್ ಇದ್ದವ್ರಿಗೆ ಮಾತ್ರ ಫೋಟೋಗ್ರಫಿ ಅನುಭವ. ಫಸ್ಟ್ ಪ್ರಾರಂಭ ಮಾಡಿದ್ವಿ ನಾವು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂದ್ರೆ ಇಡೀ ಗ್ರಾಮಕ್ಕೆ ಪಂಚಾಯತಿಗೆ ಅವರು ಒಂದು ಬಾಸ್ ಇದ್ದಂಗೆ ಅಧ್ಯಕ್ಷರು ಪ್ರಾರಂಭ ನಂತರ ಶುರು ಮಾಡಿದವರು. ನಂತರದಲ್ಲಿ ಸೆಕ್ರೆಟರಿ ಅಂದ್ರೆ ಸರ್ಕಾರದ ಪ್ರತಿನಿಧಿ, ಅವರ ಅಧ್ಯಕ್ಷರು ಸೆಕ್ರೆಟರಿ ಫೋಟೋ ತೆಗೆದೀವಿ ಅಂದ್ರೆ ನಾ ಫೋಟೋಗ್ರಫಿ ಸಾರ್ಥಕ ಆತ ನಾನು ಕ್ಯಾಮ್ರಾ ತಗೊಂಡದ್ದು ಅಂದ್ಕೊಂಡಿದ್ದೆ. ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು 27 ಆಯಿತು ಮಾಡಿ ಜಿಲ್ಲೆ ಒಳಗೆ ಬಂದು ಪತ್ರಿಕಾ ರಂಗದಲ್ಲಿ ಪ್ರಾರಂಭ ಮಾಡಿದ್ವಿ. ಎಸ್, ಇಲ್ಲಿ ಬಂದು ಪತ್ರಿಕೆ ಒಳಗೆ ಸಂಯುಕ್ತ ಕರ್ನಾಟಕದಿಂದ ನಂದು ವೃತ್ತಿ ಆರಂಭವಾಯಿತು. ಅದಕ್ಕಿಂತ ಪೂರ್ವದಲ್ಲಿ ನಾಡೋಜಿ ರಾಘವೇಂದ್ರ ಜೋಶಿ ಅವ್ರ ಕಡೆ ನಾನು ಸೇರಿದ್ದು ಆ ಕಾರ್ಟೂನ್ ವರ್ಕ್ ಮಾಡಲಿಕ್ಕೆ ನಾಡೋಜಲ್ಲಿ. ಅವರು ರಾಘವೇಂದ್ರ ಜೋಶಿ ಸರ್ ಕರೆದಿಲ್ಲ ನೀನು ಕಾರ್ಟೂನ್ ಮಾಡ್ತೀಯ ಅಂತಂದ್ರೆ ಹೌದ್ರಿ ಸರ್ ಮಾಡ್ತೀಯ ಅಂತ. ಅವರು ಏನಾರು ಆರ್ಟಿಕಲ್ ಆಯ್ದು ಕೊಟ್ಟರೆ ಅವ್ರ ಜೊತೆ ನಾನು ಒಂದು ಅವ್ರು ಹೇಳಿದ ಪ್ರಕಾರ ನನ್ನ ಚಿತ್ರ ಬಿಡಿಸ್ಕೊಡ್ತಿದ್ದೆ. ಅವಾಗ ಅವ್ರು ಕೇಳಿದರು ಇಲ್ಲ ನೀ ಫೋಟೋಗ್ರಫಿ ಮಾಡ್ತೀನಿ, ಹೌದ್ರಿ ಮಾಡ್ತೀನಿ ಅಂತ. ಇಲ್ಲ ನೀನು ನಮ್ಮ ಪತ್ರಿಕೆಗಳಿಗೆ ಫೋಟೋಗ್ರಫಿ ಯಾಕೆ ಮಾಡಬಾರ್ದು, ಅದನ್ನು ಪ್ರಾರಂಭ ಮಾಡು, ನಾ ರೀಲ್ ಎಲ್ಲ ಕೊಡ್ತೀನಿ, ನಿನ್ನ ಕ್ಯಾಮ್ರಾ ಐತಿ ಆಯ್ತು ಸರ್ ಅಂತ. ಆಯ್ತು ನೀ ಫೋಟೋಗ್ರಫಿ ಮಾಡು ಅಂತ ಹೇಳಿದರು. ಇದೊಂದು ಒಳ್ಳೆಯ ಅವಕಾಶ ನಾವು ಅಂದ್ಕೊಂಡಂಗೆ ಇಲ್ಲಿ ನಮಗೆ ದೇವರು ಕುಡಿಸ್ಕೊಟ್ಟಂತೇ ನಾವು ಪ್ರಾರಂಭ ಮಾಡಿದ್ದೀವಿ. ಆ ನಂತರ ಸಂಯುಕ್ತ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ, ಆ ನಂತರ ಉದಯವಾಣಿ ಕನ್ನಡ ಮರಾಠಿ ಹಿಂದಿ ಎಲ್ಲೋ ಪೇಪರ್ದಲ್ಲಿ ಮಾಡ್ಕೊತ ಮಾಡ್ಕೊತ ಈಗ 27 ನನ್ನ ಅನುಭವ ಅಂತಂದ್ರೆ ಫಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಫೋಟೋ ತೆಗೆದವರು, ಇವತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಎಲ್ಲರದು ಭಾಗ್ಯ ಅಂತ ಬಹುತೇಕ ನನ್ನಷ್ಟು ಅವಕಾಶ ಎಲ್ಲಿ ಸಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿನಿ. ಯಾಕಂದ್ರೆ ಪ್ರಾರಂಭ ಮಾಡಿದ್ದು ಈ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿಯಿಂದ, ಇವತ್ತು ನಾ ಫೋಟೋಗ್ರಫಿ ಮಾಡಿದ್ದು ಬಹುತೇಕ ಯಾರ್ದು ಇಲ್ಲ ಅನಿಸ್ತೈತಿ ಇಡೀ ದೇಶದಲ್ಲಿ. ಯಾಕಂದ್ರೆ ನಾವು ಹಳ್ಳಿಯಿಂದ ಪ್ರಾರಂಭ ಮಾಡಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಅಂಥ ವ್ಯಕ್ತಿಗಳು ಫೋಟೋ ತೆಗಿಯಕ್ಕಂಥ ಅವಕಾಶ ಸಿಕ್ಕಂತ ಒಂದು ಭಾಗ್ಯ ನಮ್ಮದೇ.
1: ತಮ್ಮ ಆ ಅನುಭವ ಫ್ರಾಮ್ ಕೆಳಗಿಂದ ತಾವು ಮೇಲೆವರೆಗೆ ಹೋಗಿದ್ದೀರಾ ಅದು ತಮ್ಮ ಧ್ವನಿಯಲ್ಲಿಯೇ ಗೊತ್ತಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಬಹಳ ಮುಖ್ಯವಾಗಿ ಈ ಒಂದು ವಿಷಯದ ಕುರಿತು ತಾವು ಮಾತನಾಡಿದ್ರಿ, ತಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಿ

0: ಇಷ್ಟಪಡ್ತೀರಾ?
1: ಫೋಟೋಗ್ರಫಿ ಅನ್ನುವಂಥ ಇದು ಕಲೆ ಇನ್ನೂ ಇದು ಹೊಸ ಹೊಸ ಅಪ್ಡೇಟ್ ಇನ್ನೂ ಮುಂದೆ ಇರ್ತದೆ. ಅದನ್ನು ಮುಂದುವರಿಸ್ಕೊಂಡು ಸಮಾಜಕ್ಕೆ ದಾಖಲೆ ಆಗಿರುವಂಥ ವೃತ್ತಿ ಇದು. ಈಗ ಒಂದು ನಾವು ಫೋಟೋಗ್ರಫಿ ಮಾಡಿದ್ದು ಇನ್ನು 5 ವರ್ಷ ಸಿಗಲ್ಲ, 10 ವರ್ಷ ಸಿಗಲ್ಲ, ಇತಿಹಾಸ ಉಳಿತದೆ. ಅದನ್ನು ಉಳಿಸುವಂಥ ಕೆಲಸ ನಮ್ಮ ಎಲ್ಲ ಛಾಯಾಗ್ರಾಹಕರು ಮಾಡಬೇಕಂತೇಳಿ ನಾನು ಬಯಸ್ತೇನೆ.
0: ಸರ್, ತಮ್ಮ
2: ಕೊನೆಯದಾಗಿ ಹೇಳಬೇಕಂತಂದ್ರೆ ಸರ್, ಕಲೆ ಯಾರು ಸತ್ತುನಲ್ಲ. ನೀವು ಅದೇ ರೀತಿ ಕೆಲಸ ಮಾಡ್ತೀರಿ, ಯಾವ ಅದೇ ಕಲೆ ಇರಲಿ, ಫೋಟೋಗ್ರಫಿ ಇರಲಿ ಅಥವಾ ಚಿತ್ರಕಲೆ ಇರಲಿ, ಅದೇ ಕಲೆ ಇರಲಿ, ಅದನ್ನು ನೀವು ಮೈಗೂಡಿಸ್ಕೊಂಡ್ರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಬಹುದು.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ವಿಶ್ವ ಛಾಯಾಗ್ರಹಣ ದಿನದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶ್ರೀ ಪುಂಡ್ಲಿಕ್ ಕೆ ಬಡಿಗೇರವರು ಹಾಗೂ ಸುಮಾನಂದ್ ಮಾರುತಿ ಗಡ್ಕರಿಯವರು ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ರೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: భుజగశయనం.
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.